101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಜೂನ್ ತಿಂಗಳ 7 ತಾರೀಕು ರವಿವಾರ. ನಮ್ಮ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವಿನ ಶುಭ ನಮಸ್ಕಾರಗಳು. ಸಮಯ ಬೆಳಗಿನ 5:59.

ಆತ್ಮೀಯ ಕೇಳುಗರೇ, ಇದು ನಿಮ್ಮ ಆಕಾಶವಾಣಿ ಜೀವನ ಕೇಂದ್ರ. ಸಮಯ ಬೆಳಗಿನ 6 ಗಂಟೆ. ಕೇಳಿ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ.

ಆರು ಗಂಟೆ ಹತ್ತು ನಿಮಿಷಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳುವಿರಿ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸರ್ವಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ. ಇಂದಿನ ಚಿಂತನ ನರೇಂದ್ರ ರಾಯ್ ಡೆರ್ಲಾ ಅವರಿಂದ. ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ರೈತರಿಗೆ ಸಲಹೆಗಳು. ಆರು ಗಂಟೆ ನಲವತ್ತು ನಿಮಿಷಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮ. ಏಳು ಗಂಟೆಗೆ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇಂದು ಮುಂಜಾನೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು ಪ್ರಸಾರಗೊಳ್ಳಲಿವೆ. ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಸೇವಾ ಮಾಹಿತಿ, ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಂಜಾನೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹಾಗೂ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿತ್ರಗೀತೆಗಳು. ಇಂದು ಮುಂಜಾನೆ ಒಂಬತ್ತು ಗಂಟೆಗೆ ಚಚ್ಚಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್. ಹತ್ತು ಗಂಟೆಗೆ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸುನೆಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇಂದು ಮುಂಜಾನೆ ಹನ್ನೊಂದು ಗಂಟೆಗೆ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪ್ರಸಾರಗೊಳ್ಳಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಈ ವಿಷಯವಾಗಿ ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣ ಉದಯಭಾಸ್ಕರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಆರೋಗ್ಯ ಸಂಚಿಕೆ, ಹಾರ್ಮೋನಲ್ ಪ್ರಾಬ್ಲಮ್ಸ್, ಈ ವಿಷಯವಾಗಿ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದಾನೆ ಅವರು ನಡೆಸಿರುವ ಸಂದರ್ಶನ ಕೇಳಲಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ ಒಂದು ಗಂಟೆಗೆ ಪ್ರಗತಿ ಪಥ, ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ರಸಮಂಜರಿ, ಮೂರು ಗಂಟೆಗೆ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ಇನ್ನು ನಿಲಯದ ನಮ್ಮ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಸಂಜೆ 5 ಗಂಟೆಗೆ ಉಲಿ ನಲಿ ನೇರ ಫೋನ್ ಇನ್ ಕಾರ್ಯಕ್ರಮ, ಸಂಜೆ 6 ಗಂಟೆಗೆ ನಿಲಯದಿಂದ ಇಂದು ಸಂಜೆ, ರಾತ್ರಿ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವಿರಿ. 6:10 ಛಜ್ಜಿ ರೊಟ್ಟಿ ಚವಳಿಕಾಯಿ ನೀತಿ ಕಥೆಯೊಂದಿಗಿನ ಸರಣಿ ಕಾರ್ಯಕ್ರಮ ಕೇಳುವಿರಿ. 6:30 ಸೇವಾ ಮಾಹಿತಿ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಇಂದು ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮ ಮೂಡಿಬರಲಿದೆ. ಸಂಜೆ 7:45 ಕನ್ನಡದಲ್ಲಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ರಾತ್ರಿ 8:00 ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:35 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ರಾತ್ರಿ 9:15 ಭಾವಗೀತೆಗಳು ಪ್ರಸಾರಗೊಳ್ಳಲಿವೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ಯುವವಾಣಿ ಚರ್ಚೆ ಮೂಡಿಬರಲಿದೆ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದರಲ್ಲಿ ವಿದುಷಿ ಡಾಕ್ಟರ್ ಮಂಡಾ ಸುಧಾರಾಣಿ ಅವರ ಕರ್ನಾಟಕ ಗಾಯನ ಮೂಡಿಬರಲಿದೆ. ಇದುವರೆಗೆ ನಿಲಯದಿಂದ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:05 ಆಗುತ್ತಲಿದೆ. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪಂಡಿತ್ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಶ್ರೀಪಾದರಾಯರ ಕೃತಿ ಕಂಗಳಿದ್ದಕ್ಕೂ ಕಾವೇರಿ ರಂಗನ್ನ ನೋಡದ

ಇದುವರೆಗೆ ಸಾಶಿ ಮರುಳಯ್ಯ ಅವರ ರಚನೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದೀಗ ಕೇಳಿ ಒಂದು ಕ್ರಿಶ್ಚಿಯನ್ ಸಂಪ್ರದಾಯ ಗೀತೆ.

ಆತ್ಮೀಯರೇ, ಇದೀಗ ತಾವು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ವೃಂದಗಾನದಲ್ಲಿ ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿ ಅವರ ದೇಶಭಕ್ತಿ ಗೀತೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:30. ಇನ್ನೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನರೇಂದ್ರ ರಾಯ್ ಡೆರ್ಲಾ ಅವರಿಂದ ಚಿಂತನ ಕೇಳುವಿರಿ.

0: ಈ ಸನ್ನತಿ ಗೀತೆಯೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ ನರೇಂದ್ರ ರೈ ದೇರ್ಲಾ ಅವರಿಂದ.
1: ಜ್ಞಾನ ಗಳಿಸುವುದು ಹೇಗೆ? ಎಲ್ಲಿಂದಲೋ ಆಶ್ರಮಕ್ಕೆ ಬಂದ ಆ ಹುಡುಗ ಗುರುಗಳನ್ನು ಕೇಳಿದ. ನಗುವನ್ನುಳಿದು ಗುರುಗಳಲ್ಲಿ ಬೇರೆ ಉತ್ತರವಿರಲಿಲ್ಲ. ಶಿಷ್ಯ ಎರಡನೆಯ ಬಾರಿಯೂ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ. ಜ್ಞಾನ ಎಂದರೇನು? ಅದು ನನಗೆ ಬೇಕಾಗಿತ್ತು, ಹುಡುಗ ಮತ್ತೆ ಮತ್ತೆ ಅವಸರಿಸಿದ. ಗುರು ಅವನನ್ನು ಒಂದು ಸುಂದರ ಕೆರೆಯ ಹತ್ತಿರ ಕರೆದೊಯ್ದರು. ಕೆಳಗೆ ನೋಡು ಮಗು, ನೀರಲ್ಲಿ ಏನಿದೆ ನೋಡು ಎಂದರು. ಹೌದು, ನೀರೊಳಗು ನಾನೇ ಕಾಣಿಸುವೆ, ಶಿಷ್ಯ ಹೇಳಿದ. ಗುರು ಶಿಷ್ಯನನ್ನು ಕರೆದು ಮತ್ತೆ ಆಶ್ರಮಕ್ಕೆ ಸಾಗಿದರು. ಶಿಷ್ಯ ಮತ್ತದೇ ಪ್ರಶ್ನೆ ಕೇಳಿದ. ಮತ್ತೆ ಮತ್ತೆ ಜ್ಞಾನ ಬೇಕು ಎಂದ. ಜ್ಞಾನ ಎಂದರೇನು? ಅದು ಎಲ್ಲಿ ಸಿಗುತ್ತದೆ? ಹೇಗೆ ಸಿಗುತ್ತದೆ? ಮತ್ತೆ ಕೆರೆಯ ನೀರು ನೋಡು ಎಂದರು ಗುರುಗಳು. ಈ ಬಾರಿ ಕೆರೆಗೆ ಇಣುಕಿದ ಶಿಷ್ಯ ಹೇಳಿದ. ನನಗೆ ನೀರೊಳಗಡೆ ಮೀನು ಕಪ್ಪೆಗಳೆಲ್ಲ ಕಾಣಿಸುತ್ತಿವೆ. ಮರುದಿನ ಅದೇ ನೀರಿಗೆ ಮತ್ತೆ ಶಿಷ್ಯ ಇಣುಕಿದ. ಹೌದು, ನನಗೆ ಈ ಬಾರಿ ನೀರಿನಾಳದಲ್ಲಿ ಗಿಡಗಂಟಿಗಳು, ನಯವಾಗಿ ಚದುರುವ ಬಳ್ಳಿಗಳು ಕಾಣಿಸುತ್ತವೆ ಗುರುಗಳೇ ಎಂದ. ಸರಿ, ಈಗ ನಿನಗೆ ಕಲಿಯುವ ಯೋಗ್ಯತೆ ಬಂದಿದೆ. ಇನ್ನು ನೀನು ಆಶ್ರಮದಲ್ಲಿ ಪಾಠ ಕೇಳಬಹುದು. ನಾನು ನಿನಗೆ ಪಾಠ ಆರಂಭಿಸುತ್ತೇನೆ ಎಂದರು ಗುರುಗಳು. ಯಾವತ್ತೂ ಕನ್ನಡಿಯಲ್ಲಿ, ನೀರಿನಲ್ಲಿ ನಮಗೆ ನಮ್ಮದೇ ಮುಖ ಕಾಣಿಸುವುದು ಹೊಸದಲ್ಲ. ತಮ್ಮದಲ್ಲದ ಇನ್ನೇನನ್ನೋ ನಮ್ಮ ಬಿಂಬದಡಿಯಲ್ಲಿ ತಮ್ಮನ್ನು ತಾವು ಮರೆತು ಹುಡುಕಬೇಕು. ಅದೇ ನಿಜವಾದ ಜ್ಞಾನ ಮಾರ್ಗ. ಈ ಝೆನ್ ಕತೆ ನೆನಪಾಗಲು ಒಂದು ಕಾರಣವಿದೆ. ವ್ಯವಸಾಯವು ಹೀಗೆಯೇ. ನೆಲ, ಹಸಿರು, ತಮ್ಮದಲ್ಲದ ಆತ್ಮಮೋಹರಹಿತ ನೂರಾರು ಸಂಗತಿ ವಿಸಂಗತಿಗಳನ್ನು ಕೃಷಿ ತೆರೆದಿಡುತ್ತದೆ. ಅದು ಯಾವತ್ತೂ ನೆಲದ ಮೇಲಿನ ಹಸಿರಲ್ಲಿ ಇರುವುದಿಲ್ಲ. ಮರಗಿಡ ಬಳ್ಳಿ ಕೊಡುವ ಹಣ್ಣು, ಹೂವು, ಸ್ವಾದ, ಸುಗಂಧಗಳಲ್ಲಿ ಮಾತ್ರ ಕೃಷಿಯ ಸುಖ ಇದೆ ಎಂದು ಭ್ರಮಿಸುವುದು ತರವಲ್ಲ. ಗಿಡ ಉದುರಿಸುವ ದುಡ್ಡು ಕ್ಷಣಿಕ,

0: ನೀರು ಮಣ್ಣಿನಾಲದ ಬೇರಿಗಿಳಿದು ಮೌನದ ಸದ್ದು ಹುಡುಕುವ ಕೇಳುವ ಕಿವಿ ಕಣ್ಣು ಚರ್ಮ ಇದ್ದರೆ ಮಾತ್ರ ಕೃಷಿ ಮರ ಉದುರಿಸುವ ಹಣದ ಆಚೆಗೆ ಅದ್ಭುತ ಸುಖವನ್ನು ನೀಡಬಲ್ಲದು. ಕೃಷಿ ಭೋಗ ಎಂದರೆ ಅದು ಕೇವಲ ಗಿಡ ಬಳ್ಳಿ ಮರಗಳಿಗೆ ತಿನ್ನಲು ಕುಡಿಯಲು ಕೊಟ್ಟು ತಾವು ಪ್ರತಿಫಲ ಪಡೆಯುವುದಲ್ಲ. ಅದು ತಾವು ಬದುಕುವ ತಿನ್ನುವ ಅನ್ನದ ಮೂಲ ಅರಿಯುವ ಒಂದು ದೈವಿಕ ಅನುಸಂಧಾನ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಕೃಷಿಗೆ ಇಳಿಯುವುದು ಎಂದಿದ್ದಾರೆ. ಅದು ಯಾವತ್ತೂ ಏರುವುದಲ್ಲ, ಮಣ್ಣಿನ ಆಚೆಗೆ ಹೊರಳುವುದಲ್ಲ, ಬೇರಿಗೆ ಇಳಿಯುವುದು. ಬೇರಿಗೆ ಇಳಿಯುವುದೆಂದರೇನು? ಒಂದು ಮರ ನಿಂತ ಕ್ರಮವನ್ನು ಆಲಿಸುವುದು, ಸೂರ್ಯನ ಬೆಳಕು, ಮಳೆಯ ನೀರು, ಇಳೆಗೆ ಇಳಿಯುವ ಶಬ್ದವನ್ನು ಗ್ರಹಿಸುವುದು. ಇದೇ ನಾನು ಮೇಲೆ ಹೇಳಿದ ಮೌನದ ಶಬ್ದ, ಮಣ್ಣಿನ ಭಾಷೆ. ನಿಂತು ಆಲಿಸುವುದಲ್ಲ, ಮಣ್ಣಿಗೆ ನೀರಿಗೆ ಕಿವಿಯನ್ನು ಕಣ್ಣನ್ನು ತಗುಲಿಸಿ ಕೇಳಲು ಸಾಧ್ಯವಿರುವ ನಿನಾದವದು. ನೆಲದಿಂದ ಹೊರಗಡೆ ಬಂದಷ್ಟು ನಿಮಗೆ ಈ ನಾದ ಕೇಳಲಾಗದು. ಈ ಕಾರಣಕ್ಕಾಗಿಯೇ ಮೇಟಿಯನ್ನು ನಮ್ಮ ಹಿರಿಯರು ಆರಂಭ ಎಂದು ಕರೆದದ್ದು. ಕೃಷಿ ಸಂಸ್ಕೃತಿಯೇ ಈ ಜಗತ್ತಿನ ಮೂಲ ಸಂಸ್ಕೃತಿ. ಬೇಟೆ ವಲಸೆಯ ನಂತರದ ಮನುಷ್ಯ ಸುಸ್ಥಿರಗೊಂಡದ್ದು ಈ ನೆಲೆಯಲ್ಲಿ, ಕೃಷಿಯಲ್ಲಿ.
1: ಡಾಕ್ಟರ್ ನರೇಂದ್ರ ರೈ ಅವರಿಂದ ಚಿಂತನೆ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:35. ಕೇಳಿ ರೈತರಿಗೆ ಸಲಹೆಗಳು.
1: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಅಜವಾನ ಬೆಳೆಯ ಬೇಸಾಯದ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ಗಮನಿಸಬೇಕು. ಅಜವಾನ ಒಣ ಬೇಸಾಯದೊಳಗೆ ಉತ್ತಮವಾಗಿ ಬರುವಂಥ ಒಂದು ಸಾಂಬಾರು ಬೆಳೆ ಅಂಥೇಳಿ ಹೇಳಬಹುದು. ಇತ್ತೀಚೆಗೆ ರೈತರ ಆಸಕ್ತಿ ಈ ಅಜವಾನ ಬೆಳೆ ಒಳಗೆ ಹೆಚ್ಚಾಗ್ತಾ ಇರುವುದು ಗಮನಕ್ಕೆ ಬಂದದ. ಅಜವಾನದ ಬೀಜಗಳು ಮಸಾಲೆ ಪದಾರ್ಥವಾಗಿ ಹೆಚ್ಚಾಗಿ ಉಪಯುಕ್ತ ಆಗ್ಯವ. ಈ ಬೆಳೆಯನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಸಹಿತ ಫಲವತ್ತಾದಂತಹ ಗೋಡು ಮಣ್ಣು ಮತ್ತು ಮಧ್ಯಮ ಗೋಡು ಮಣ್ಣುಗಳು ಸೂಕ್ತ ಅಂಥೇಳಿ ಹೇಳ್ತಾ ಇದ್ದಾರೆ. ಇದು ಬಹಳ ಬಿರುಸಾದಂಥ ಬೆಳೆ, ಆದರೆ ಇದಕ್ಕೆ ಚಳಿಗಾಲದೊಳಗೆ ತೀಕ್ಷ್ಣವಾದಂಥ ಚಳಿಯನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ತಳಿಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಗುಜರಾತ್ ಅಜವಾನ್ 1 ಅನ್ನುವಂಥ ತಳಿ ಅದ. ಇದು 175 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸೆಲೆಕ್ಷನ್ BEN-1, ಇದು 210 ದಿವಸಗಳಲ್ಲಿ ಕಟಾವಿಗೆ ಬಂದ್ರೆ BEN-2 150 ದಿನಗಳಲ್ಲಿ ಕಟಾವಿಗೆ ಬರ್ತದೆ. LAMB SELECTION 1, LAMB SELECTION 2 ಅನ್ನುವಂಥ ಎರಡು ತಳಿಗಳದಾವ. SELECTION 1 120 ದಿವಸ, SELECTION 2 130 ದಿನಗಳಲ್ಲಿ ಕಟಾವಿಗೆ ಬರ್ತದೆ. ದೀರ್ಘಾವಧಿಯ ತಳಿಗಳಲ್ಲಿ ಎಣ್ಣೆಯ ಪ್ರಮಾಣ ಹೆಚ್ಚಾಗಿ ಕಂಡುಬರ್ತದೆ, 3.6%. ಅಲ್ಪಾವಧಿಯ ತಳಿಗಳಲ್ಲಿ ಎಣ್ಣೆಯ ಪ್ರಮಾಣ ಕಡಿಮೆ ಇರ್ತದೆ, 1.7%. ಮುಂಗಾರಿ ಮತ್ತು ಹಿಂಗಾರಿ ಋತುಗಳಲ್ಲಿ ಅಜವಾನವನ್ನು ಬೆಳೆಯಬಹುದಾಗಿದೆ. 1 ಹೆಕ್ಟೇರಿಗೆ 5 kg ಬೀಜ ಬೇಕು. 12.5 ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ, 100 kg ಸಾರಜನಕ ಮತ್ತು ತಲಾ 50 kg ರಂಜಕ ಮತ್ತು ಪೊಟ್ಯಾಶ್ ಒದಗಿಸುವಂತಹ ರಸಗೊಬ್ಬರಗಳು ಬೇಕು. ಅಂತರ ಸಾಲಿನಿಂದ ಸಾಲಿಗೆ 50 cm, ಸಸಿಯಿಂದ ಸಸಿಗೆ 20 cm ಅಂತರದೊಳಗೆ ಬಿತ್ತನೆ ಮಾಡಬೇಕು. 1 ಹೆಕ್ಟೇರ್ ಪ್ರದೇಶದಿಂದ 10-15 ಕ್ವಿಂಟಾಲ್ ಅಜವಾನದ ಇಳುವರಿಯನ್ನು ಪಡಿಬೋದಾಗಿದೆ. ಪೋಷಕಾಂಶಗಳನ್ನು ನೀರಿನ ಮೂಲಕ ಕೊಡುವುದನ್ನು ರಸಾವರಿ ಅಂಥೇಳಿ ಕರೀತಾರೆ. ನೀರಿನೊಳಗೆ ಸರಳವಾಗಿ ಕರಗುವಂತಹ ರಸಗೊಬ್ಬರಗಳನ್ನು ಅಥವಾ ದ್ರವರೂಪದ ಗೊಬ್ಬರಗಳನ್ನು ಹನಿ ನೀರಾವರಿ ವ್ಯವಸ್ಥೆಯೊಳಗೆ ನೀರಿಗೆ ಬೆರೆಸಿಕೊಳ್ಳುವಂತಹ ವಿಧಾನವನ್ನು ಹನಿ ರಸಾವರಿ ಅಂಥೇಳಿ ಕರೀತಾರೆ. ನೀರಿನೊಳಗೆ ಸುಲಭವಾಗಿ ಕರಗುವಂತಹ ಸಾರಜನಕ ಮೂಲದ ಯೂರಿಯಾ, ರಂಜಕ ಮೂಲದ ರಂಜಕಾಮ್ಲ, ಪೊಟ್ಯಾಶ್ ಮೂಲದ ಪೊಟ್ಯಾಶಿಯಂ ನೈಟ್ರೇಟ್ ಹೆಚ್ಚಾಗಿ ಹನಿ ರಸಾವರಿ ಒಳಗೆ ಬಳಕೆಯಲ್ಲಿರುವಂತಹ ರಸಗೊಬ್ಬರಗಳು. ನೀರಿನ ಜೊತೆ ಬೆರೆತಾಗ ನೀರಿನ ರಸಸಾರವನ್ನು ಹೆಚ್ಚಿಸುವಂತಹ ರಸಗೊಬ್ಬರಗಳು ಮತ್ತು ಕ್ರಮೇಣ ಕಟ್ಟಿಕೊಳ್ಳಬಹುದಾದಂತಹ ರಾಸಾಯನಿಕ ವಸ್ತುಗಳನ್ನು ಉಂಟು ಮಾಡುವಂತಹ ರಸಗೊಬ್ಬರಗಳನ್ನು ಬಳಸಲಾಗುವುದಿಲ್ಲ. ಕೆಲವು ವಿಶೇಷ

0: ವಿಶೇಷವಾಗಿ ತಯಾರಿಸಿದಂತಹ ರಸಗೊಬ್ಬರಗಳಲ್ಲಿ ಮಾಧ್ಯಮಿಕ ಪೋಷಕಾಂಶಗಳು ಹಾಗೂ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹಿತ ಏನೂ ತೊಂದರೆ ಆಗಲಾರದಂಗ ಬೆರೆಸಿರುವುದನ್ನು ನಾವು ಗಮನಿಸಬಹುದು. ರಸಾವರಿಯ ಅನುಕೂಲಗಳು ಏನಪ್ಪ ಅಂತಂದ್ರೆ, ರಸಾವರಿ ವಿಧಾನದೊಳಗೆ ರಾಸಾಯನಿಕ ಗೊಬ್ಬರಗಳನ್ನು ನೀರಿನ ಜೊತೆನೆ ಕೊಡುವುದರಿಂದ ಬೆಳೆಗೆ ಪೋಷಕಾಂಶಗಳ ದೊರೆಯುವಿಕೆ ಭಾಳ ಸರಳವಾಗಿರ್ತದೆ, ಉತ್ತಮ ಪ್ರಮಾಣದೊಳಗಿರ್ತದೆ. ರಸಾವರಿ ವಿಧಾನದೊಳಗೆ ಬಳಕೆಯ ಬೇಡಿಕೆಗೆ ಅನುಗುಣವಾಗಿ ಅಲ್ಪ ಪ್ರಮಾಣದೊಳಗೆ ಪದೇ ಪದೇ ಪೋಷಕಾಂಶಗಳನ್ನು ಒದಗಿಸುವುದರಿಂದ ಅತ್ಯುತ್ತಮ ಬೆಳವಣಿಗೆ ಪಡೆಯಬಹುದಲ್ಲದೆ ಪೋಷಕಾಂಶಗಳ ನಷ್ಟವನ್ನು ಕನಿಷ್ಠ ಮಾಡಬಹುದು. ಪೋಷಕಾಂಶಗಳನ್ನು ನೀರಿನ ಮೂಲಕವೇ ಕೊಡುವುದರಿಂದ ಮಣ್ಣನ್ನು ಅಗೆಯುವಂತಹ ಅವಶ್ಯಕತೆ ಇಲ್ಲದೇ ಇರುವುದರಿಂದ ಬೆಳೆಯ ಬೇರಿಗೆ ಹಾನಿ ಆಗುವುದಿಲ್ಲ. ನೀರಿನ ಮೂಲಕ ಪೋಷಕಾಂಶಗಳು ತೇವಗೊಂಡಂತಹ ವಲಯದೊಳಗೆ ಚಲೋತ್ನಗೆ ಹರಡೋದ್ರಿಂದ ಇತರೆ ವಿಧಾನಗಳಲ್ಲಿ ಇರುವಂಗ ಯಾವುದೇ ಸ್ಥಳದೊಳಗೆ ಅಧಿಕ ತೀಕ್ಷ್ಣತೆಯಿಂದ ಬೇರಿನ ಬೆಳವಣಿಗೆಗೆ ತೊಂದರೆ ಆಗುವುದಿಲ್ಲ. ಉತ್ತಮ ಲಭ್ಯತೆ, ಕಡಿಮೆ ನಷ್ಟ ಮತ್ತು ಅಧಿಕ ಇಳುವರಿಯಿಂದಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆ ರಸಾವರಿ ಒಳಗೆ ಸಮರ್ಥವಾಗಿರ್ತದೆ ಮತ್ತು ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು. ರಾಸಾಯನಿಕ ಗೊಬ್ಬರಗಳನ್ನು ಇತರೆ ವಿಧಾನಗಳಲ್ಲಿ ಕೊಡೋದಕ್ಕೆ ಬೇಕಾಗುವಂಥ ಕೂಲಿ ಆಳಿನ ಉಳಿತಾಯ ಈ ವಿಧಾನದೊಳಗೆ ಆಗ್ತದೆ. ದ್ರವರೂಪದ ರಸಗೊಬ್ಬರಗಳನ್ನು ವೆಂಚುರಿ ಸಾಧನದ ಮೂಲಕ ಹನಿ ನೀರಾವರಿ ಸಾಧನದೊಳಗೆ ಒಳ ಸೇರುವಂಗ ಮಾಡಲಾಗ್ತದೆ. ಕಡಿಮೆ ಅಗಲ ಇರುವ ಕೊಳವೆ ಭಾಗದೊಳಗೆ ನೀರನ್ನು ನುಗ್ಗಿಸಿ ಕಡಿಮೆ ಮಾಡುವಂತಹ ಸಾಧನವನ್ನು ವೆಂಚುರಿ ಸಾಧನ ಅಂಥೇಳಿ ಕರೀತಾರೆ. ವೆಂಚುರಿ ಸಾಧನವನ್ನು ರಾಸಾಯನಿಕ ತೊಟ್ಟಿಗೆ ಅಳವಡಿಸಿ ರಸಾವರಿಯನ್ನು ಹನಿ ನೀರಾವರಿ ಮುಖಾಂತರ ಪೂರೈಸಬಹುದು. ವೆಂಚುರಿ ಸಾಧನವನ್ನು ರಾಸಾಯನಿಕ ವಸ್ತುಗಳನ್ನು ಬಳಸಿ ಕೊಳವೆಗಳು ಕಟ್ಟಿಕೊಳ್ಳುವಂತಹ ಅಪಾಯವನ್ನು ಸರಿ ಮಾಡುವುದಕ್ಕೂ ಸಹಿತ ಅಳವಡಿಸಲಾಗ್ತದೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ಅಥವಾ ತೋಟಗಾರಿಕಾ ತಜ್ಞರನ್ನು ಸಂಪರ್ಕ ಮಾಡಬಹುದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದರೆ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ ಬೆಳಗಿನ 6:40. ಇದೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿಕಟ್ಟೆಯ ದಾನವ್ವ ಎಸ್ ಚವ್ಹಾಣ್ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದಗಳು.

ಇದುವರೆಗೆ ಪ್ರಸಾರವಾದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿಕಟ್ಟೆಯ ದಾನವ್ವ ಎಸ್ ಚೌಹಾಣ್ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದಗಳನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:55 ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ ಕೇಳುವಿರಿ.

0: ಇದು ಆಕಾಶವಾಣಿಯು ಜೈಪುರ ಕೇಂದ್ರ. ಸಮಯ ಬೆಳಗಿನ 7:30.
1: ಮೂಲವ್ಯಾಧಿ, ಮೂತ್ರಿ ಹರಳು, ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ, ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ ಆರ್ ಎಸ್ ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಹೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130396809.

ಆತ್ಮೀಯರೇ, ಇಂದು ಮುಂಜಾನೆ 7:15 ಉದ್ಯೋಗ ವಾರ್ತೆ, ಆನಂತರ ಭಾವಗೀತೆಗಳು ಪ್ರಸಾರಗೊಳ್ಳಲಿವೆ. ಇಂದು ಮಧ್ಯಾಹ್ನ 12:05 ಪ್ರಸಾರಗೊಳ್ಳಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ. ಲೇಖಕಿ, ಆಧ್ಯಾತ್ಮ ಚಿಂತಕಿ ಅರುಣಾ ಉದಯಭಾಸ್ಕರ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:02 ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ

0: ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
1: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: बरसती धारा। अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026 ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ವಾರ್ತೆಗಳ ವಿವರ: ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು, ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026 ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ. ಸಿಇಟಿಯಲ್ಲಿ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು, ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ. ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು

0: ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ, ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ. ಶಾಲೆಗಳ ದುರಸ್ತಿ, ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು, ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸುತ್ತಿರುವ ಸಮಯದಲ್ಲಿ ಪೂರ್ಣಾವಧಿಗೆ ಕೃಷಿ ಸಚಿವರೇ ಇಲ್ಲದಂತಾಗಿದೆ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆಯ ಪರಿಸ್ಥಿತಿಯ ಅವಲೋಕನ, ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸಲು ಸಂಬಂಧಿಸಿದ ಸಚಿವರೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಡಿ ಸೋಮಶೇಖರ್ ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರು ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು, ಜೂನ್ 20-29 ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30-ಜುಲೈ 29 ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ, ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಗಸ್ಟ್ 5-ಅಕ್ಟೋಬರ್ 3 ಸೂಚನೆ ಹಂತ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ಎಸ್ಜಿ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18 ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್

ತನ್ನ 5ನೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7ರಂದು ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. WHO ಮತ್ತು FAO ಜಂಟಿ ನೇತೃತ್ವದ ಈ ಅಭಿಯಾನವು ಅಸುರಕ್ಷಿತ ಆಹಾರ ಜಾಗತಿಕ ಆರೋಗ್ಯದ ನಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅನ್ವಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಇದೇ 20ರಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:16. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಉದ್ಯೋಗ ವಾರ್ತೆ. ಓದುತ್ತಿರುವವರು ಮಹಂತೇಶ್ ಕೋತಿನ್. ಆರ್ಆರ್ಬಿಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 11,127. ವಿದ್ಯಾರ್ಥಿ ಯಾವುದೇ ಡಿಗ್ರಿ, ಬಿಇ, ಬಿಟೆಕ್, ಡಿಪ್ಲೊಮಾ ಮತ್ತು ಐಟಿಐನ ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ, ಆದರೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕವನ್ನು ನೋಟಿಫಿಕೇಶನ್ನಲ್ಲಿ ವಿವರಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbapply.gov.in ಅನ್ನು ನೋಡಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ 7,150 ಅಪ್ರಾಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 7,150. ವಿದ್ಯಾರ್ಥಿ ಯಾವುದೇ ಪದವಿಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ, ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sbi.bank.in ಅನ್ನು ನೋಡಬಹುದು. ಸಶಸ್ತ್ರ ಸೀಮಾಬಲ ಎಸ್ಎಸ್ಬಿಯಲ್ಲಿ ಖಾಲಿ ಇರುವ 50 ಕಾನ್ಸ್ಟೇಬಲ್ ಜಿಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 50. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿಯನ್ನು ಪಾಸ್ ಆಗಿರಬೇಕು. ವಯೋಮಿತಿ ಗರಿಷ್ಠ 35 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಈ ಹುದ್ದೆಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/6/2026. ಹೆಚ್ಚಿನ ಮಾಹಿತಿಗಾಗಿ ಎಸ್ಎಸ್ಬಿ ವೆಬ್ಸೈಟ್ ಅನ್ನು ನೋಡಬಹುದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ

0: ಕೆಇಎದಲ್ಲಿ ಖಾಲಿ ಇರುವ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 945. ವಿದ್ಯಾರ್ಹತೆ ಬಿಎಸ್ಸಿ, ಬಿಟೆಕ್ ಮತ್ತು ಬಿಇಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 43 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಎಬಿಸಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಹಾಗೂ ವಿಕಲಚೇತನರಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/KEA ನೋಡಬಹುದು. ಎಸ್ಎಸ್ಸಿಯಲ್ಲಿ ಖಾಲಿ ಇರುವ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 12,256. ವಿದ್ಯಾರ್ಹತೆ ಯಾವುದೇ ಡಿಗ್ರಿ, ಎಂಬಿಎ ಮತ್ತು ಪಿಜಿಡಿಎಂ ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 32 ವರ್ಷ. ಆದರೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಒಬಿಸಿ ಇಡಬ್ಲ್ಯೂಎಸ್ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ, ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ SSC.gov.in ಅನ್ನು ನೋಡಬಹುದು. ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಖಾಲಿ ಇರುವ 2 ಡ್ರೈವರ್ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 2. ವಿದ್ಯಾರ್ಥಿ SSLCಯನ್ನು ಪಾಸ್ ಆಗಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಬಿಸಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ karnataka.nalsa.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಇದುವರೆಗೆ ಮಹಾಂತೇಶ್ ಕೋತೀನ್ ಅವರಿಂದ ಉದ್ಯೋಗ ವಾರ್ತೆಯನ್ನು ಕೇಳಿದಿರಿ. ಇನ್ನೀಗ ಕೇಳಿ ಭಾವಗೀತೆಗಳನ್ನು.

0: ಆತ್ಮೀಯರೇ, ಇದುವರೆಗೆ ಪ್ರೇಮಲತಾ ದಿವಾಕರ್ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:30:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಮಧ್ಯಾಹ್ನ 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಮಧ್ಯಾಹ್ನ 2:40 ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ, ಈ ಕುರಿತು ಡಾಕ್ಟರ್ ನರಸಿಂಹಯ್ಯ ಭಟ್ ಅವರಿಂದ ಭಾಷಣ ಕೇಳುವಿರಿ.

ಇಂದು ರಾತ್ರಿ 8 ಗಂಟೆಗೆ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದ ಧ್ವನಿ ಮುದ್ರಣ ಕಾರ್ಯಕ್ರಮ ವಿಷಯ ವಂಚಿತರಿಗೆ ಆದ್ಯತೆ.

ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದರಲ್ಲಿ ವಿದುಷಿ ಡಾಕ್ಟರ್ ಮಂಡಾ ಸುಧಾರಾಣಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:34 ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆಯ ನಂತರ ರಾಷ್ಟ್ರೀಯ ಕನ್ನಡ ವಾರ್ತೆ ಕೇಳುವಿರಿ.

0: ಇದು ಆಕಾಶವಾಣಿ. ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ, ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6 ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ. ಅಂತಾರಾಷ್ಟೀಯ ಗಡಿ ಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ ಕಳ್ಳಸಾಗಣೆ ವಿರುದ್ದ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ದವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ

0: ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 crore ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು, ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು 85% ಪ್ರತಿನಿಧಿಸುವ ವಿಶ್ವದ 370 ಹೆಚ್ಚು ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ 2026 ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು, ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ, ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ. ಪಶ್ಚಿಮ ಬಂಗಾಳದ ಪ್ರಸಿದ್ದ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ದಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸಾಫ್ ಕಪ್ ಅನ್ನು ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 3 ಕಳೆದುಕೊಂಡು 368 ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ಕಲೆ ಹಾಕಿದರು.

0: ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಎರಡನೇ ದಿನದಾಟ ಇಂದು ಬೆಳಗ್ಗೆ 9:30ಕ್ಕೆ ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ ಮೂರನೇ ದಿನದಂದು ಭಾರತದ ಸಾಗರ್ ಜಾಗ್ಲನ್ ಮತ್ತು ಕಾಜಲ್ ದೋಚಕ್ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯಗಳಲ್ಲಿ ಭಾರತ ಒಟ್ಟು 2 ಚಿನ್ನ ಹಾಗೂ 4 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:45:20. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನ್ಯುಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡುಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಇವುಗಳ ಸ್ವರಗಳಲ್ಲಿ ಮೂಡಿಬಂದ ರೈತನ ಮಕ್ಕಳು ಚಿತ್ರದ ಗೀತೆ. ಜಿ ಉದಯಶಂಕರ ಅವರ ಗೀತೆ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿ ಜಿ ಲಿಂಗಪ್ಪ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಸಿ ಅಶ್ವಥ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬಂದ ಕಾಮನಬಿಲ್ಲು ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಪಿ ವಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಟಿ ಎ ಮೋತಿ, ಪಿ ಸುಶೀಲಾ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬಂದ ಬಂಗಾರದ ಮನುಷ್ಯ ಚಿತ್ರದ ಗೀತೆ.

ಇದುವರೆಗೆ ಮೂಡಿಬಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರೈತನ ಮಕ್ಕಳು, ಕಾಮನಬಿಲ್ಲು ಹಾಗೂ ಬಂಗಾರದ ಮನುಷ್ಯ ಚಿತ್ರಗಳಿಂದ ಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ ಬೆಳಗಿನ 8 ಗಂಟೆಯಾಗುತ್ತಲಿದೆ. ಸರಿಯಾಗಿ 8 ಗಂಟೆಗೆ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ಕೇಳುವರೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟ್ ಅನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ ಬಿ ಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

ಇದುವರೆಗೆ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬಂದ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದಾದ ಗೀತೆಯನ್ನು ಕೇಳಿದಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಳೆ ಬಂತು ಮಳೆ ಚಿತ್ರದಿಂದಾದ ಗೀತೆ. ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು.

0: ಎಲ್ಲವನ್ನೂ ಬಲ್ಲ ಪರಮಪಿತನೆ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.

ಇದೀಗ ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮುಂಜಾನೆಯ ಮಂಜು ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದಾಗಿದೆ.

0: ಇನ್ನೀಗ ಕೇಳಿ ಇದೇ ಕಲಾವಿದರ ಧ್ವನಿಯಲ್ಲಿ ಶ್ರೀರಾಮಚಂದ್ರ ಚಿತ್ರದ ಗೀತೆ.
1: ಅಯ್ಯೋ ರಾಮ, ಇಲ್ಲೇ ನೋಡ್ತಾ ಇದೀಯಾ?
2: ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ.
1: ಹಾಡ್ತೀಯಾ?
2: ನೋಡ್ತೀಯಾ?

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮೊದಲ ಸಲ ಚಿತ್ರದಿಂದ ಆದ ಗೀತೆಯನ್ನು ಧ್ವನಿಯಾಗಿದ್ದಾರೆ ಅನುರಾಧಾ ಭಟ್. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರ ಶಬ್ದಗಳ ಜೋಡಣೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮೂರ ಮಂದಾರ ಹೂವೆ, ಮಳೆ ಬಂತು ಮಳೆ, ಮುಂಜಾನೆಯ ಮಂಜು, ಸ್ವಾತಿ, ಶ್ರೀರಾಮಚಂದ್ರ ಹಾಗೂ ಮೊದಲ ಸಲ ಚಿತ್ರಗಳಿಂದಾದ ಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಈ ಕಾರ್ಯಕ್ರಮ

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 9 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ಇನ್ನೀಗ ಕೇಳಿ ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.

0: ಓ ಹೋ ಹೋ ನೋಡ ಲಕ್ಷ್ಮಿ ಅಕ್ಕ, ಅಲ್ಲಿ ಒಂದು ದಿವ್ಸ ಮಳೆ ಆಗಿದ್ದಕ್ಕೆ ಯಾನಮ್ಮನೆ ಹಾಡ ಹಾಡಕತ್ತಾಳ, ಕೆರೆ ತುಂಬ್ತಂತ ಹಾಡಕತ್ತ ಓಡಲಿ.
1: ಹ್ಞೂ, ಮಳೆ ಆಯ್ತಲ್ಲ, ಬ್ಯಾಸಿಗೆ ಬಿಸಿಲು ಹೋಯ್ತು, ಮತ್ತೀಗ ಭೂಮಿ ಎಲ್ಲ ತಂಪಾಯ್ತಲ್ಲ, ಆನಂದ ಆಗತ್ತೆ ಅಕ್ಕಾಗ,
0: ಮತ್ತೆ
1: ಅದಕ್ಕೆ ಹಾಡಕತ್ತಾಳು.
0: ಮತ್ತೆ ಮಳೆಗಾಲ ಬೇರೆ ಚಲೋ ಆತಲ್ಲ ಇನ್ನು.
1: ಹ್ಞೂ ಹ್ಞೂ, ಮಳೆ ಚಲೋ ಆಯ್ತು ನೋಡಪ್ಪ.
0: ಅಂದಂಗೆ ಅಲ್ಲಿ ಮಲನ ಹೊಂಟ ನೋಡಲ್ಲಿ ಹೋದ್ರು.
1: ಓ ಮಲನ ಮಲನ,
0: ಏ ಮಲನ,
2: ಓ ಹೋ ಹೋ ಹೋ ಕಲ್ಲಣ್ಣ, ಏ ಕಲ್ಲಪ್ಪ, ಬಂದೆ ತಡಿ, ಓ ಬಂದೆ ಬಂದೆ ಬಂದೆ. ಏ ಇಬ್ರು ಕೂಡ ಹೊಂಟ್ರಲ್ಲ ಇಬ್ರು?
1: ಏ ಮಳಿ ಬೇರೆ ಆಗೈತಿ, ಬೀಜ ಗೊಬ್ಬರ ತರ್ಬೇಕಲ್ಲಪ್ಪ ಇನ್ ಮೇಲೆ, ಅದ್ರ ಸಂಬಂಧ ಪ್ಯಾಟಿಗೆ ಹೊಂಟಿದ್ದೀವಿ.
2: ನಮ್ಗೆ ಹೇಳ್ಬೇಕಲ್ಲ, ಏನು ಹೇಳಿದ್ರೆ ಹೊಂಟ್ರಲ್ಲ ನೀವು?
1: ಏ ನೀ ಅಡ್ವಾನ್ಸ್ ಎಲ್ಲ ತೊಗೊಂಡ್ ಬಿಟ್ಟಿರ್ತಿ ಬಿಡಪ್ಪ.
0: ಇಲ್ಲ ಅಣ್ಣ, ಹೊಂಟಿದ್ವಿ, ಲಕ್ಷ್ಮಕ್ಕ ಕಿವ್ಯಾಗ ಹೆಡ್ಫೋನ್ ಹಾಕೊಂಡು ಹಾಡ ಹಾಡಕತ್ತಿಲ್ದು ಆಕಿ ಭೇಟಿ ಆಗ್ಬೇಕಂತ ಮೂರು ಮಂದಿ ಕೂಡ ಭೇಟಿ ಆಗ್ಬಂತೇಶ್ ನೀನು ಹೋದ್ರಿ ನೋಡಣ.
2: ಏ ಬರ ಬರತ್ತೋ, ಏನತ್ತ ಲಕ್ಷ್ಮಕ್ಕ, ಏನು ಹಾಡ ಹಾಡಕತ್ತಿಲ್ಲ, ಜೋರಿತ್ತ?
3: ಏ ಬರ್ಯೋ ನಿಮ್ಮ, ನಾನು ನೋಡಾಕತ್ತೀನಿ ಆ ತೋಟದಿಂದ.
0: ಅಲ್ಲ ಲಕ್ಷ್ಮಿ ಅಕ್ಕ, ನೀ ಹಾಡೋದು ಅಲ್ಲಿ ರೋಡಿ ಕೇಳಾಕತ್ತಿ ಹಾಡ, ಆ ನಮ್ನಿ ಚಂದ ಹಾಡಾಕತ್ತಿದ್ವ.
3: ಮತ್ತೆ ನೋಡಪ್ಪ, ಕೆಟ್ಟ ಉರಿ ಉರಿ ಉರಿ ಬಿಸಿಲು ಹೋಗೈತ ನೋಡ್ಗೆನೆ, ಮಳೆ ಬತ್ತು, ಇಂಥ ತಂಪ ಮಳೆಯಾಗ ಸಣ್ಣ ಸೂಸ್ ಗಾಳಿ ಬಿಟ್ಟೈತಿ, ಅದು ಅಟ್ಟೆಯಲ್ಲು ಎಷ್ಟು ಚಂದ ಮಣ್ಣಿನ ವಾಸ ಬರಾಕ್ತೈತಿ ನೋಡು, ಬರಾಕತ್ತಿಲ್ಲ ನಿಮ್ಮ ಮೂರು ಮಂದಿಗೆ?
0: ಇದು ಫಸ್ಟ್ ಮಳೆ ಆಗಿರೋದು ನೋಡು, ಅದು ಫಸ್ಟ್ ಮಳೆ ಆದ್ಕೊಂಡು ಒಂಥರ ಶ್ರೀಗಂಧಕ್ಕಿಂತ ಹೆಚ್ಚಿನ ವಾಸನೆ ಅಂತ ಅನ್ಕೋಬಹುದು ನಾವು, ಇದನ್ನು ಭಾರಿ ಸ್ಮೆಲ್ ಇರ್ತದೆ ಅದು,
2: ಭೂಮಿ ಕಾದಿರ್ತದಲ್ಲ.
3: ಮತ್ತೆ ನಿಮ್ಮ ಮೂರು ಮಂದಿಗೆ ಇನ್ನೊಂದು ಗೊತ್ತೇನು ವಿಷಯ?
0: ಏನು?
3: ಈ ಮಳೆಯಾಗ ಫಸ್ಟ್ ಮಳೆಯಾಗ ಏನೋ ತೋರಿಸ್ಕೋಬೇಕಂತ, ಯಾವುದು ಜಡ್ ಬರಂಗಿಲ್ಲ ಅಂತ. ಅದಕ್ಕೆ ನೋಡಲ್ಲಿ ಹುಡುಗರು ಎಷ್ಟು ಆಡಕತ್ತಾವ, ನನ್ನ ಮಕ್ಕಳು ನೋಡಲ್ಲಿ ಆಡಕತ್ತಾವ, ಎಷ್ಟು ಚಂದ ಕಳ್ಳೆ ಮುಳ್ಳೆ ಕಪಾಟ್ ಮುಳ್ಳೆ ಅತ್ತೆ ಹೆಂಗ ಆಡತ್ತಾರ.
1: ಅದೇ ಸ್ವಲ್ಪ ಜೋರು ಮಳೆ ಬರಲಿಲ್ಲ, ನೀನ ಬಡಿಗೆ ತಗೊಂಡು ಒಳಗೆ ಕಳಿಸ್ತೀವಿ.
3: ಇಲ್ಲ
0: ಬಾಬಾ, ನೆಗಡಿ ಬರ್ತದ ಬಾ, ಜ್ವರ ಬರ್ತಾವ ಬಾ ಅಂತ ಹೇಳ್ತಿದ್ರ ಒಳಗೆ ಕರ್ಕೊಂಡಿಕ್ಕಿ ಅವ್ರನ್ನ.
3: ಹಂಗೇನಿಲ್ಲ, ಅದು ಇನ್ನೇನು ಮುಂದೆ ಮತ್ತೆ ಬಳಿ ಚಲೋ ಆಗ್ತಾವಲ್ಲ, ಆ ಮಳಿಗೆ ಹಂಗೆ ಆಗ್ತದೆ, ಮೂನ್ಯಾಗ ಸೊಂಬಳು ಸೋರುದು, ನೆಗಡಿ ಬರೋದು, ಜ್ವರ ಬರೋದು, ಬರೋ ಉತ್ತರದ ಮಾಡೋದು ಆಗ್ತೈತಿ.
0: ಮಳೆಗಾಲ ಬಂತು ಮತ್ತೆ ಹುಡುಗರಿಗೆ ಜಾಸ್ತಿ ಆಗೋದಲ್ಲ ಮತ್ತದ.
3: ಅದಕ್ಕೆ ಫಸ್ಟ್ ಮಳೆಯಾಗ ತೋರಿಸ್ಕೋಬೇಕಂತ ನಮ್ಮ ಆಯಿ ಹೇಳ್ತಿದ್ದಳು, ಅದಕ್ಕ ನೀವು ಒಂದಿಟ್ಟು ತೋರಿಸ್ಕೊಂಡು ಹೋಗ್ರಿ, ಮುಂದೆ ಯಾವ್ದು ಜಡ ಜಾಪತ್ರೆ ಬರುದಿಲ್ಲ.
0: ನೋಡೋ ಮಲನ ಹೆಂಗ ಹಾಕತ್ತಾಳ?
2: ಏ ನೋಡೋ ಮರ, ಏನ್ ಒಟ್ಟು ನಮ್ಮನ್ನ ನೆಗಡಿ ಕೆಮ್ಮ ಬರ್ಸ್ಬೇಕಂತಾಳಿಕೆ.
3: ಅದಕ್ಕಿಂತ ಗಾಳಿಯಾಗ ಒಂದಿಟ ಬಜ್ಜಿ ಮಾಡಿದ್ದೆ, ಅದನ್ನ ಬಜ್ಜಿ ತಿನ್ಕೋತ ಹಾಡಾಡಕತ್ತಿದ್ದೆ. ಚಂದ ಆಡ್ತೀನಿ? ಇಲ್ಲ
0: ಚಂದ ಹಾಡಾಕತ್ತಿದ್ದಿ, ಬಜ್ಜಿ ನಿನಗೆ ಮಾಡಿಯೋ, ನಮ್ಗೆ ಮಾಡಿಯೋ. ಮತ್ತೆ
3: ಏ ನಿಮಗೂ ಮಾಡ್ತೀನಿ, ಹಿಟ್ಟು ತೆಗೆದಿಟ್ಟಿನಿ. ಮಂದ್ ಹೇಳ್ರಿ, ನೀವು ಮೂರು ಮಂದಿ ಕೂಡ ಕೇಶಿಂದ ಸಂಗೆ ಬಾಳಂಗತ್ತ ಎಲ್ಲಿ ಹೊಂಟಿದ್ರಿ?
2: ಮಳಿ ಬಂತಲ್ಲ, ಹೆಂಗು ಭೂಮಿ ಮತ್ತೆ ಗೊಬ್ಬರ ಗಿಬ್ಬರ ಎಲ್ಲ ಹಾಕ್ಬೇಕಲ್ಲ.
1: ಈಗ ಮುಂಗಾರು ಸೀಸನ್ ಸ್ಟಾರ್ಟ್ ಆಗ್ಲ, ಈ ಮುಂಗಾರು ಸೀಸನ್ಕ ಮತ್ತೆ ನಾವು ಈಗ ತೊಗರಿ, ಮೆಕ್ಕೆಜೋಳ, ಸಜ್ಜಿ, ನವಣೆ, ಊದ್ಲ ಮತ್ತು ಸಿರಿಧಾನ್ಯಗಳನ್ನೆಲ್ಲ ಬೆಳಿಬೇಕಲ್ಲ. ಈಗ ನಮಗೆ ಮತ್ತೆ ತಿನ್ನಕ್ಕೆ ಆಹಾರ ಬೇಕು ಬೇಡ?
0: ನೋಡುವ ಲಕ್ಷ್ಮಿ ಅಕ್ಕ, ನಾ ಕಟ್ಟಿ ಮ್ಯಾಗ ಕೂತಿದ್ದೆ, ಖಾಲಿ ಅದೇನು ಅಂತಂದ, ಖಾಲಿ ಅದೇನಪ್ಪ ಅಂತಂದೆ, ಹಂಗೆ ಬಂದರವ ಪ್ಯಾಟಿ ಹೋಗುಮಂತಂದ, ಹೋಗ ಮತ್ತೆ ನಮಗೆ ಮಲ್ಲನ್ನು ಸಿಕ್ಕ, ಹಂಗೆ ನೀ ಹಾಡು ಹಾಡೋದು ಕೇಳ್ತು, ಅದಕ್ಕೆ ಬಂದು ನೋಡಿ ಕಡೆ.
3: ಅಲ್ಲೋ, ಇಷ್ಟೆಲ್ಲ ಬೀಜ ತರ್ತೀನತಿ, ಎಲ್ಲ ಒಮ್ಮೆ ಬೀತೈತೇನ ಹೆಂಗೆ?
1: ಎಲ್ಲ ಹೊಲದಾಗ ಒಂದೊಂದು ಪಟ್ಟಿ ಮಾಡ್ಕೋತೀನಿ ಮನ, ಸ್ವಲ್ಪ ಸ್ವಲ್ಪ ಜಾಗದಾಗ ಅಲ್ಲಿಷ್ಟು ಅಲ್ಲಿಷ್ಟು ಅಂದ್ರೆ ನಾನು ಮನೆ ಪೂರ್ತಿಕರೆ ಒಂದು ಸಿರಿಧಾನ್ಯಗಳನ್ನ ಬೆಳ್ಕೋಬೇಕು ಅನ್ನೋದು ಈ ವರ್ಷ ನನಗೆ ಆಸೆ ಐತೆ ನೋಡು.
0: ಅಲ್ಲ ಇವ್ರದ್ದು 4 ಎಕರೆ ಹೊಲ ಐತಿ ಇಲ್ಲಿಂದ?
1: ಅದ್ರೊಳಗೆ 1 ಎಕರೆ ಸಿರಿಧಾನ್ಯ ಬೆಳಿತೀನಿ, ಉಳ್ಕಿದೆಲ್ಲ ಇದು

0: ತೊಗರಿ ಸಜ್ಜಿ ಇವೆಲ್ಲ ಹಾಕ್ತೀನಿ. ತೊಗರಿ ನನಗೆ ಆದಾಯವನ್ನು ತಂದು ಕೊಡ್ತೈತಿ. ಸಿರಿಧಾನ್ಯ ಇದು ಆದಾಯದ ಜೊತೆಗೆ ನನಗೆ ಆರೋಗ್ಯನೂ ವೃದ್ಧಿಸ್ತೈತಲ್ಲ.
1: ಮಿಶ್ರ ಬೆಳೆ ಬೆಳೆಯವಪ್ಪ, ಮಿಶ್ರ ಬೆಳೆ ಮಾಡ್ಕೊಂಡು.
2: ಅಲ್ಲ ಮಲ್ಲಾನಂದ್ ಏನು ಹೊಲ ಭಾಳ ಐತಿ, ಅವ ಏಟ್ ಬಿದ್ದು ನಡೀತದಪ್ಪ.
0: ಏ ಅವ ಬಿಡಪ್ಪ, ಎಲ್ಲ ಒಂದೊಂದು ಬೆಳೆ 20-20 ಎಕರೆ ಹಾಕಿದ್ರು
1: ಹಾಕಿದ್ವಿ.
2: ಅಂತಾನ ಮಲ್ಲಾನಲ್ಲ
0: ಅವ್ ಮೇನ್ ಗೊಬ್ಬರ ಹಾಕಂಗಿಲ್ಲೋ, ಸಾವಯವದಾಗ ಬೆಳಿತಾನವ.
2: ಮತ್ ನೀನು?
0: ನಾವು ಸ್ವಲ್ಪ ಹಾಕಾತಿದ್ದೆಪ್ಪ, ಈ ವರ್ಷ ಇಟ್ಟು ಬಿಡ್ತೀನಿ ನೋಡಿನ.
3: ಭೇಷ್ ಮಾಡಿದ್ರಿ, ಕಿವಿಗೆ ಬಿತ್ತಿ ಸುದ್ದಿ. ನಾ ಮಲ್ಲಣ್ಣನ ಹೊಲದಾಗೆ ತಗೋತೀನಿ ಮುಂದಿನ ವರ್ಷ. ತೊಗರಿ ಮಲ್ಲಣ್ಣ ಒಂದ್ ಚೀಲ ಹಚ್ಚೆ ಮುಂದಿಂದ ನೋಡ, ಅಡ್ತಿಗ ಹಚ್ಚನಿ.
1: ಹೆಣ್ಮಕ್ಳಿಗೆ ಕೊಟ್ರಿ ಏನು ಕಡಿಮೆ ಆಗಂಗಿಲ್ಲ, ನಮ್ಗೆ ಕೊಡ್ತೀನಿ ತಗೋ. ಅದಕ್ಕೆ ಯಾಕೆ ಇದು ಮಾಡ್ಕೋತಿ?
2: ಸಾವಯವ ಅಂತಂದ್ರೆ ಒಟ್ಟ ರಾಸಾಯನಿಕ ಗೊಬ್ಬರ ಬಳಸಂಗಿಲ್ಲ ಅಂದಂಗ. ಮಲ್ಲಣ್ಣ ಒಟ್ಟ
0: ಬೆಳೆಸಂಗಿಲ್ಲ ನೋಡ ಒಟ್ಟ.
2: ಅಂದಂಗ ಈ ವರ್ಷ ಸರ್ಕಾರದವರು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಯಾರ ನೋಡು. ಯೂರಿಯಾ DAP ಕಡಿಮೆ ಆಗೈತಲ್ಲ
0: ಕೆಟ್ಟದಾಗ. ಕಡಿಮೆ ಆಗೈತಿ, ಮತ್ತ ರಾಸಾಯನಿಕವನ್ನ ಹಾಕಿ ಹಾಕಿ ಭೂಮಿ ಕೆಡಕತ್ತೈತಿ. ಅದ್ರ ಸಂಬಂಧ ರಾಸಾಯನಿಕ ಮುಕ್ತ ಮಾಡ್ಬೇಕು ಅನ್ನೋದಂತ ಒಂದು ಉದ್ದೇಶನೂ ಇತ್ತು. ಅದ್ರ ಜೊತೆಗೆ ಈಗ ವಿದೇಶದಾಗ ಕಚ್ಚಾ ಪದಾರ್ಥಗಳ ಆಮದು ಕಡಿಮೆ ಆಗಕತ್ತೈತಿ ಈಗ. ಅದ್ರ ಸಂಬಂಧ ಇದು ಒಂದು ಕಾರಣ. ಆದ್ರಿಂದ ರೈತರಿಗೆ ಗೊಬ್ಬರಗಳು ಸಿಗ್ತಾ ಇಲ್ಲ ನೋಡಪ್ಪ.
2: ಅಲ್ಲ, ನಾವು ಗೊಬ್ಬರ ಹಾಕಿ ಹಾಕಿ ಭೂಮಿ ವಿಷ ಮಾಡಿಬಿಟ್ಟಿವಿ.
0: ಇದು ಒಂದು ವಿಷಯ ಆಯ್ತು. ಈಗ ಗೊಬ್ಬರ ಯಾಕೆ ಸಿಗಾಕತ್ತಿಲ್ಲ ಅಂದ್ರ, ಈಗ ಗೊಬ್ಬರ ಕಡಿಮೆ ಮಾಡ್ಬೇಕಂತಾರ ಅಂತೇಳಿ ನೀನು ಹೇಳಿದಿ. ಆದ್ರ ವಿದೇಶದಾಗ ಯುದ್ಧಗಳು ನಡೆದಾವಲ್ಲ, ಅದರಿಂದ ಕಚ್ಚಾ ತೈಲಗಳ ನಮಗೆ ಆಮದಾಗಬೇಕೀಗ. ಆದ್ರ ಆಮದ ನಮಗೆ ಕಡಿಮೆ ಆಗಕತ್ತೈತಿ. ಅದ್ರ ಸಂಬಂಧ ಈಗ ರಸಗೊಬ್ಬರಗಳ ಸಿಗಾಕತ್ತಿಲ್ಲ. ಅದ್ರ ಸಂಬಂಧ ಅದ್ರ ಬಳಕೆನೂ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಲ್ಲ.
2: ಇನ್ನೊಂದು ಗಮನಿಸಿರಕ್ಕ ನೀವು ಮಲ್ಲನ, ಈಗ ನಾವು ನೀರು ಕುಡಿತೇವೆ ಅಟ್ಟೆ ನೀರು ರುಚಿ ಬರಲ್ಲ ನೋಡಿ.
3: ನೀ ಹೇಳುದು ಕರೆ ಐತಿ, ಹೊಳೆ ನೀರು ಯಾವಾಗ್ಲೂ ರುಚಿನೇ ಇರ್ತಾವ. ಈಗ ಮಳೆಯಾಗ ನೋಡು ಒಂದಿಟ್ಟು ಕಲ್ಕಿರ್ತಾವ, ಹೊಸ ನೀರು ಬರ್ತೈತಿ.
2: ಮತ್ತೆ ಗೊಬ್ಬರ ಬಳಸಿರ್ತೀವಲ್ಲ ನಾವು,
3: ಹಾ ಅದನ್ನು ಒಂದ್ ಐತೆ. ಅಡಿಗೆ ಅದು ಎಲ್ಲ ರುಚಿ ಆಗಂಗಿಲ್ಲಪ್ಪ. ಯಪ್ಪ
2: ನೀವು ನೋಡಿ ಹೊಳೆ ನೀರು ರುಚಿ ಬರೋಲ್ಲ ಈಗ.
3: ಅಲ್ಲ ಇವ ಕಲ್ಲಪ್ಪ ಹೇಳ್ದ, ಇದನ್ನ ತೊಗರಿ ಬೆಳಿತೀನಿ ಅಂತೇಳಿ ಒಂದ ಮಳೆಯಾಗನ ಬೆಳಿತೇನೆ. ಹೆಂಗ
0: ಈಗ ಮುಂಗಾರು ಚಾಲೋ ಐತಲ್ವಾ?
3: ಏಸ್ ಮಳಿ ಬೀಳ್ಬೇಕು ಭೂಮಿ.
0: ರೋಣಿ ಮಳಿ ಚಾಲೋ ಐತಲ್ಲ ಈಗ.
3: ರೋಹಿಣಿ ಮಳಿ ಅತ್ತೇವ ನಾವು.
0: ಅದ ನಾವು ನಮ್ ಭಾಷೆ ಒಳಗ ರೋಣಿ ಅಂತೇವ.
3: ಹಿಂಗೇನ
0: ಆ ಮಳಿ ಪ್ರಾರಂಭ ಆಯ್ತಲ್ಲ ಈಗ. ಅದಾದ ತಕ್ಷಣ ಈಗ ನೆಕ್ಸ್ಟ್ ಈಗ ಎಲ್ಲಾ ಭೂಮಿ ಅದೆಲ್ಲ ಹದ ಮಾಡಿ ಹರಿಗೆ ಇಟ್ಟಿನ. ಇನ್ನೊಂದು ಮಳಿ ಆದ ತಕ್ಷಣ ಅದಕ್ಕೆ ಭೂಮಿಗೆ ಹದ ಆಗಿಬಿಡತೈತಿ ಪೂರ. ಅದಕ್ಕೆ ನಾವು ಸ್ವಲ್ಪ ತಿಪ್ಪಿ ಗೊಬ್ಬರ ಅದು ಹಾಕಿ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಂಡ ನಾನು ತೊಗರಿ ಬಿತ್ತನೆ ಮಾಡ್ತೀನಿ ನೋಡು.
2: ಅಲ್ಲ ಮತ್ತೆ ಸಿರಿಧಾನ್ಯ ಎಂದಲ್ಲೋ ಮರ ಇಟ್ಟತಕ.
0: ಏ ಒಂದ್ ಪಟ್ಟಿ ತೊಗರಿ ಹಾಕ್ತೀನಿ, ಮೇಲಿಂದ ಒಂದ್ ಎಕರೆ ಇಟ್ಟಿನಲ್ಲ ಅದು ಒಟ್ಟು ಸಿರಿಧಾನ್ಯಗಳನ್ನ ಬೆಳಿತಾನ.
2: ಅಲ್ಲ ಅದೇನ್ ಲಾಭ ಅಕ್ಕ ಸಿರಿಧಾನ್ಯ? ತೊಗರಿ ಆದ್ರೆ ಲಾಭ ಆಗತ್ತಪ್ಪ.
1: ಈಗ ಸಿರಿಧಾನ್ಯ ಮಹತ್ವ ನಿನಗೆ ಗೊತ್ತಿಲ್ಲಣ್ಣ.
2: ಏ ಅದೇನ ಅದ್ರ ಬಗ್ಗೆ ಗೊತ್ತಿಲ್ಲ ಬಿಡು ನನಗ.
1: ಸಿರಿಧಾನ್ಯ ಕೇಳಲ್ಲ ಲಕ್ಷ್ಮಕ್ಕ ಹೇಳ.
3: ಅದು ಹೋಗ್ಲಿ ಬಿಡಿಯಪ್ಪ, ಅದು ನಾವ ಬೆಳಿತಾನ ಹೇಳ್ತಾನ. ಅದನ್ನ ಆಯ್ತು ನೋಡ್ರಪ್ಪ, ಮೂರು ಮಂದಿ ಹೇಳ್ತೀನಿ ತಲ್ಯಾಗ ನೆನ್ಪಿಟ್ಕೋರಿ. ಹಂಗ ಮರ್ತು ಹೋತಿರಿ, ಮೂರು ಮಂದಿ ಕೂಡಿದ್ರ ಅಂದ್ರೆ ಮಂಗ್ಯಾನ್ಗತ್ಲೆ ಮಾಡ್ಕೋತ ಹೋಗ್ಬೇಡ್ರಿ. ನಾನು ಕರ್ಕೊಂಡು ಹೋಗ್ರಿ, ನಾನು ಒಂದಿಟ್ಟು ಬೀಜ ಪಾಜ ತಗೋತೀನಿ. ಎಂತಾವ್ ಇರ್ತಾವ ಅವು, ಡಿಬಾರಾಗಿದ್ದು ಚಲೋ ಇದ್ದಿದ್ದು ತಿಳಿಲಾರ ಮಾತು ನನಗ. ಕರ್ಕೊಂಡು ಹೋಗ್ರಿ. ಏನು
0: ಆಯ್ತು ನೋಡ್ಲ ಸ್ಮಕ್ಕ, ಈಗ ಎಲ್ಲ ಚಲೋ ಅನ್ನು ಬೀಜಾನ ಕೊಡಿಸ್ತೀನಿ, ಆದ್ರೆ ನಿನಗೂ ಸಿರಿಧಾನ್ಯಗಳ ಬೀಜಾನ ಕೊಡಿಸ್ತೀನಿ. ಆ ಸಿರಿಧಾನ್ಯಗಳು ಬೆಳೆಯೂ ನಮ್ಮ ಆರೋಗ್ಯ ಅಭಿವೃದ್ಧಿ ಆಗತ್ತೆ ಅದರಿಂದ. ಮತ್ತೆ ನಾವು ಆರೋಗ್ಯವಂತರಾಗಿ ಉಳಿಬೇಕಂದ್ರೆ ಸಿರಿಧಾನ್ಯಗಳನ್ನ ಬೆಳಿಬೇಕು. ಅದನ್ನ ನಾವು ಸಾವಯವದ ಬೆಳೆದು ಅದನ್ನ ಬಳಸಬೇಕು ನೋಡುವ.
3: ಆಯ್ತಪ್ಪ, ಅವು ಕೊಡ್ಸಾನ, ಅದು ಹೆಂಗೆಂಗೆ ಬಿತ್ತದು ಪದ್ಧತಿ ಹೇಳಿ ಹೋಗಿ ನನಗೆ.
1: ಆಯ್ತು ಸಿದ್ಧಾನ ಕಲ್ಲಪ್ಪ, ಒಟ್ರು ಕೊಡುವ ತೋರು ಬೀಜ, ನನಗೂ ಬೀಜ ಕೊಡಕತ್ತೀರಿ. ಒಟ್ರು ಕೊಡಿ ಮುಂಗಾರನ ಬಿತ್ತನು. ಏನು ಒಂದು ಒಳ್ಳೆ ಬೆಳೆ ತೊಳಕ ಒಂದು ಪ್ರಯತ್ನ ಮಾಡೋಣ.
2: ಅಲ್ಲ, ಮೂರು ಮಂದಿ ಬೀಜ ತೊಗೊಂಡು ಬಿತ್ತಿರಿ, ಬಿತ್ತಿ ಮೇಲೆ ನಮಗಿಷ್ಟು ಕೊಡ್ಬೇಕು ಮತ್ತೆ ನೀವು.
3: ಅಯ್ಯ ಅದು ಕೊಡ್ತೀನಿ ಬಿಡು,
2: ಯಾಕಂದ್ರೆ ನಾವು ಹೊಲ ಇಲ್ಲಾರ್ದವನಿಲ್ಲ ಮತ್ತೆ.
3: ನಿನಗೆ ಬಿಟ್ಟು ಏನೈತಿ, ಮೊದ್ಲ ಮಲ್ಲಣ್ಣನ ಕಡೆ ಹೋಗು, ನಾವು ದೊಡ್ಡ ಹೊಲ ಐತೆ ಒಂದು.
2: ಅದಾದ ನೋಡು ಮಲ್ಲಣ್ಣಗೆ ಕೇಳೋ ಸ್ವಲ್ಪ ಜಾಸ್ತಿ, ಜಾಸ್ತಿ ಬೆಳಿತಾನಲ್ಲ.
0: ನೋಡ್ ಸಂಗಣ್ಣ, ಅದ್ರೊಳಗೆ ನಿನಗೂ ಎಷ್ಟು ಫಸಲು ಕೊಡ್ಬೇಕಲ್ಲ ಅಷ್ಟು ಕೊಡ್ತೇವಿ. ಏನೂ ಇಲ್ಲ, ನಮ್ಮ ಬೀಜ ಗೊಬ್ಬರ ಹತ್ರ ಕೊಂಟೇವಲ್ಲ, ಬೀಜ ತೊಗೊಂಬರ್ನು, ಎಲ್ಲರೂ ಕೂಡ ಬಿತ್ತನು, ಎಲ್ಲರೂ ಇದ್ರೊಳಗೆ ಹಂಚ್ಕೊಂಡು ತಿನ್ನು ನೋಡಪ್ಪ.
2: ಆಯ್ತಾಯ್ತು, ನೀ ಅಂದಂಗೆ ಅನ್ನಲಕ್ಕ. ಈಗ ಲಕ್ಷ್ಮಕ್ಕ ಹಿಟ್ಟು ಕಲಸಿಟ್ಟಿನಿ ಅಂತ ಹೇಳಿದ್ಲು, ಏನು ಬಜಿ ಮಾಡ್ತಾಳೆ ಹಂಗೆ ನಮ್ಮ.
3: ಏ ಇಲ್ಲ ಬರ್ರಿ, ನಾ ಎಣ್ಣೆ ಬಂದ್ ಮಾಡಿಲ್ಲ, ಸಣ್ಣಂಗೆ ಇಟ್ಟಿನಿ. ಮತ್ತೆ ಯಾಕೋ ಭಾಳ ಮಾಡಾಗೈತಿ, ತಿಂದ ಮುಂದೆ ಹೋಗಾಕತ್ರಿ ಚಾಗಿ ಕುಡ್ದು ಕಿಶಿಂದ. ತಾತಾರೇಪ್ಪ ಬೇಷ ಎತ್ತಾಳ, ಅದ್ರ ಜೋಡಿ ಉಳ್ಳಾಗಡ್ಡಿ ಬಜಿ ಜೋಡಿ ತಿಪ್ಪರಕಾಯಿ ಬಂದಿ, ಚಲೋ ಆಯ್ತು. ತಿಪ್ಪರಕಾಯಿ ಬಜಿ ಮಾಡಾಕೊಡ್ತೀನಿ, ಎರಡು ತಿಂದ ಹೋಗಾಕತ್ರಿ.
4: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತೀನ್, ಶ್ರೀಶೈಲ್ ಚಿಂತಾಮಣಿ, ಭಾರತೀ ಸುನುಗಾರ್ ಹಾಗೂ ಶಿದ್ರಾಯನ್ ಸಾಳುಂಕೆ.
4: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ವಿಕಿ ಸುಮಿತ್ರಾ ಇವರ ಧ್ವನಿಯಲ್ಲಿ ಮೂಡಿ ಬರುತ್ತಿರುವ ಈ ಭಕ್ತಿಗೀತೆಯ ರಚನೆ ಜಿ ಉದಯಶಂಕರ ಅವರದು. ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಭಾವಗೀತೆಯನ್ನ. ದ ರಾ ಬೇಂದ್ರೆ ವಿರಚಿತ ಭಾವಗೀತೆ ಬಿ ಆರ್ ಛಾಯಾ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ಕಬ್ಬಿಣದ ಕೈಗಡಗ ಕುಣಿಗೋಲು

ಆತ್ಮೀಯರೇ, ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ ಕೇಳುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅಲ್ಕಾ ಯಾಗ್ನಿಕ್, ಉದಿತ್ ನಾರಾಯಣ್ ಇವರ ಧ್ವನಿಗಳಲ್ಲಿ ಮೊಹರಾ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಆನಂದ್ ಬಕ್ಷಿ ಅವರ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜು ಶಹಾ.

ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 9:30. ಇನ್ನೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಅದಕ್ಕೂ ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಪ್ಲಾಟ್ಫಾರ್ಮ್ ನಂಬರ್ 2.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಪ್ಲಾಟ್ಫಾರ್ಮ್ ನಂಬರ್ 2 ಸೆ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿಯೋ.
2: ನಾನಿಲ್ಲಿದ್ದೀನಿ.
3: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
4: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
5: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆಯಲ್ಲ.
4: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
5: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಅತ್ಮೀಯರೇ, ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂಗಾರು ಮಳೆ, ತವರಿಗೆ ಬಾತಂಗಿ, ರಣಧೀರ, ಜನುಮದ ಜೋಡಿ, ನೀನು ನಕ್ಕರೆ ಹಾಲು ಸಕ್ಕರೆ ಹಾಗೂ ಮತ್ತೆ ಹಾಡಿತು ಕೋಗಿಲೆ ಚಿತ್ರಗಳಿಂದ ಇದ್ದ ಗೀತೆಗಳನ್ನು ಉದಿತ್ ನಾರಾಯಣ್, ಸುನಿಧಿ ಚೌಹಾನ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ, ಎಸ್ ಜಾನಕಿ, ರಾಜೇಶ್ ಹಾಗೂ ಮಂಜುಳಾ ಗುರುರಾಜ್ ಇವರ ಧ್ವನಿಗಳಲ್ಲಿ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 10 ಗಂಟೆಯಾಗುತ್ತಲಿದೆ. ಸರಿಯಾಗಿ 10 ಗಂಟೆಯಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ಹೊಡಿವನ್ ಶರಬತ್.
1: ಮೃಗಶಿರ ಚಿತ್ರದ ಗೀತೆಯನ್ನು ಕೇಳಿದರೆ ಅರ್ಜುನ್ ಜನ್ಯ ಅವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ರವಿ ಬಸ್ರೂರ್. ಶ್ರೋತೃಗಳೇ, ಗಾನಗಂಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ. ಮತ್ತೆ 10:05 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಕೆಲವು ಪ್ರಕಟಣೆಗಳು.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: کاشر زبانی ہن پروگرام تے خبری تے چھ نیوز آن AIR ایپ پر دستیاب
5: جان ترد تھئی میں ترد اک وٹ بنئے سان ترد
4: اردو زبان کے پروگرام بھی AIR ایپ پر ملتے ہیں
6: بدلا داروپ لکھے
7: برسن ہولے
8: آکاشوانی انیت تمل نگلچگلوں نیوز آن AIR ایپل کڑیکم دیسے

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಈಗಾಗಲೇ ಹೇಳಿದಾಗೆ ಇವತ್ತು ವಿಶ್ವ ಆಹಾರ ಸುರಕ್ಷತಾ ದಿನ, ವರ್ಲ್ಡ್ ಫುಡ್ ಸೇಫ್ಟಿ ಡೇ. ಪ್ರತಿ ವರ್ಷ ಜೂನ್ ತಿಂಗಳ 7ನೇ ತಾರೀಖಿನಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತೆ. ಈಗ ಆಹಾರ ಮಾಲಿನ್ಯಕ್ಕೆ ಕಾರಣಗಳನ್ನು ನೋಡೋದಾದರೆ, ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರಗಳು ಹಾಗೂ ಪರಾವಲಂಬಿಗಳಿಂದ ಆಹಾರ ಕಲುಷಿತ ಆಗಬಹುದು. ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳು, ಕೈಗಾರಿಕಾ ತ್ಯಾಜ್ಯಗಳು, ಹಾಗೆಯೇ ಆಹಾರ ಸಂರಕ್ಷಕಗಳ ಅತಿಯಾದ ಬಳಕೆಯಿಂದ ಸಹ ಆಹಾರ ಕಲುಷಿತ ಆಗುತ್ತೆ. ಇದಲ್ದಿರ ಕೂದಲು ಅಥವಾ ಧೂಳು ಸೇರಿಕೊಳ್ಳೋದು ಆಹಾರದಲ್ಲಿ, ಈ ಗಾಜಿನ ತುಂಡುಗಳು, ಲೋಹದ ಕಣಗಳು ಸೇರೋದ್ರಿಂದ ಸಹ ಆಹಾರ ಮಾಲಿನ್ಯ ಉಂಟಾಗಬಹುದು. ಆಹಾರ ತಯಾರಿಸುವಾಗ ಮತ್ತು ಸಂಗ್ರಹಿಸುವಾಗ ಸ್ವಚ್ಛತೆಯ ಕೊರತೆಯಿಂದ ಸಹ ಆಹಾರ ಮಾಲಿನ್ಯ ಉಂಟಾಗಬಹುದು. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳೋಣ. ಚಿರಬಾಂಧವ್ಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಶ್ರೋತೃಗಳೇ, WHO ಸಂಸ್ಥೆ ಆಹಾರ ಸುರಕ್ಷತೆಗಾಗಿ 5 ಪ್ರಮುಖ ನಿಯಮಗಳನ್ನು ಸೂಚಿಸಿದೆ. ಏನಪ್ಪ ಅಂತಂದರೆ, ಆಹಾರ ತಯಾರಿಸುವ ಮೊದಲು ಮತ್ತು ನಂತರ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು, ಕಚ್ಚಾ ಮತ್ತು ಬೇಯಿಸಿದ ಆಹಾರವನ್ನು ಪ್ರತ್ಯೇಕವಾಗಿರಿಸಬೇಕು, ಸರಿಯಾದ ಉಷ್ಣಾಂಶದಲ್ಲಿ ಬೇಯಿಸಿದರೆ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತೆ, ಹಾಗಾಗಿ ಆಹಾರವನ್ನು ಚೆನ್ನಾಗಿ ಬೇಯಿಸಬೇಕು, ಬೇಯಿಸಿದ ಆಹಾರವನ್ನು ಹೆಚ್ಚು ಸಮಯ ಹೊರಗಡೆ ಇಡಬಾರ್ದು, ಸುರಕ್ಷಿತ ಉಷ್ಣಾಂಶದಲ್ಲಿ ಆಹಾರವನ್ನು ಸಂಗ್ರಹಿಸಬೇಕು, ಸ್ವಚ್ಛ ನೀರು ಮತ್ತು ತಾಜಾ ಪದಾರ್ಥಗಳ ಬಳಕೆಯಿಂದ ಮಾತ್ರ ಆಹಾರವನ್ನು ತಯಾರಿಸಬೇಕು. ಇವು WHO ಸಂಸ್ಥೆ ನೀಡಿರುವ ಪ್ರಮುಖ ನಿಯಮಗಳು. ಸುರಕ್ಷಿತ ಆಹಾರವಿಲ್ಲದೆ ಆರೋಗ್ಯಕರ ಜೀವನ ಸಾಧ್ಯವಿಲ್ಲ. ಆದ್ದರಿಂದ ಆಹಾರ ಸುರಕ್ಷತೆಯ ಜವಾಬ್ದಾರಿ ಕೇವಲ ಸರ್ಕಾರದ್ದಲ್ಲ, ರೈತರು, ಆಹಾರ ಉತ್ಪಾದಕರು, ವ್ಯಾಪಾರಿಗಳು, ಗ್ರಾಹಕರು ಎಲ್ಲರೂ ಸೇರಿ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ. ಸ್ವಚ್ಛತೆ, ಗುಣಮಟ್ಟ ಹಾಗೂ ಸುರಕ್ಷತೆಯನ್ನು ಕಾಪಾಡೋ ಮೂಲಕ ನಾವು ಆರೋಗ್ಯಕರ ಸಮಾಜವನ್ನು ನಿರ್ಮಿಸಬಹುದು. ಸುರಕ್ಷಿತ ಆಹಾರ ಉತ್ತಮ ಆರೋಗ್ಯ, ಉತ್ತಮ ಆರೋಗ್ಯನೇ ಸುಂದರ ಜೀವನ ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡಾಗ ಮಾತ್ರ ವಿಶ್ವ ಆಹಾರ ಸುರಕ್ಷತಾ ದಿನದ ಆಚರಣೆಗೆ ನಿಜವಾದ ಒಂದು ಅರ್ಥ ಸಿಗುತ್ತೆ. ಬನ್ನಿ, ಗಟ್ಟಿಮೇಳ ಚಿತ್ರದಿಂದ ಇದು ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.
1: ನವಿಲೇನು ಕುಣಿಬೇಕು, ನವಿಲೇನು ಕುಣಿಬೇಕು, ನವಿಲೇನು ಕುಣಿಬೇಕು, ಈಗ ಬಂತು ದಾರಿಗೆ.

ಶ್ರೋತೃಗಳೇ, ಮಾನವನ ಜೀವನದಲ್ಲಿ ಆರೋಗ್ಯಕ್ಕಿಂತ ಅಮೂಲ್ಯವಾದ ಸಂಪತ್ತು ಮತ್ತೊಂದಿಲ್ಲ. ಆದರೆ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಬರುವ ಕಾಯಿಲೆಗಳು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಅಂತಹ ಗಂಭೀರ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಪ್ರಮುಖವಾದುದು. ಕ್ಯಾನ್ಸರ್ ಎಂಬ ಪದವೇ ಅನೇಕ ಜನರಲ್ಲಿ ಭಯ ಮತ್ತು ಆತಂಕವನ್ನು ಉಂಟು ಮಾಡುತ್ತೆ. ಆದರೆ ಇಂದಿನ ವೈದ್ಯಕೀಯ ವಿಜ್ಞಾನ ಹಾಗೂ ಚಿಕಿತ್ಸಾ ವಿಧಾನಗಳ ಅಭಿವೃದ್ಧಿಯಿಂದ ಲಕ್ಷಾಂತರ ಜನರು ಕ್ಯಾನ್ಸರನ್ನು ಜಯಿಸಿ ಆರೋಗ್ಯಕರ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂತಹ ಧೈರ್ಯಶಾಲಿ ವ್ಯಕ್ತಿಗಳನ್ನು ಗೌರವಿಸಲು ಹಾಗೂ ಅವರ ಬದುಕಿನ ಹೋರಾಟವನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ ತಿಂಗಳ ಮೊದಲನೇ ಭಾನುವಾರವನ್ನು ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ದಿನ ಅಂತ ಆಚರಿಸಲಾಗುತ್ತೆ. ಈ ದಿನ ಕ್ಯಾನ್ಸರ್ನಿಂದ ಬದುಕುಳಿದವರ ಸಾಧನೆಯನ್ನು ಗೌರವಿಸುವುದರ ಜೊತೆಗೆ

ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿರುವವರಿಗೆ ಆಶಾಭಾವನೆ ಹಾಗೂ ಆತ್ಮವಿಶ್ವಾಸವನ್ನು ತುಂಬುವಂಥ ಒಂದು ದಿನವಾಗಿದೆ. ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ದಿನವನ್ನು ಮೊದಲ ಬಾರಿಗೆ 1988 ಅಮೆರಿಕದಲ್ಲಿ ಆಚರಿಸಲಾಯಿತು. ಕ್ಯಾನ್ಸರ್ನಿಂದ ಬದುಕುಳಿದವರನ್ನು ಸಮಾಜದ ಮುಂದೆ ಪರಿಚಯಿಸಿ ಅವರ ಸಾಧನೆಗಳನ್ನು ಗುರುತಿಸುವ ಉದ್ದೇಶದಿಂದ ಈ ಒಂದು ಆಚರಣೆ ಪ್ರಾರಂಭ ಆಯಿತು. ನಂತರ ಈ ದಿನ ವಿಶ್ವದ ಹಲವಾರು ದೇಶಗಳಲ್ಲಿ ಮಹತ್ವವನ್ನು ಪಡ್ಕೊಂತು. ಇಂದು ಈ ದಿನವೂ ಕೇವಲ ಕ್ಯಾನ್ಸರ್ ಬದುಕುಳಿದವರಿಗಾಗಿ ಮಾತ್ರವಲ್ಲದೆ ಅವರ ಕುಟುಂಬ ಸದಸ್ಯರು, ವೈದ್ಯರು, ನರ್ಸ್ಗಳು, ಆರೈಕೆದಾರರು ಹಾಗೂ ಸಮಾಜದ ಎಲ್ಲರಿಗೂ ಪ್ರೇರಣೆಯ ದಿನವಾಗಿದೆ. ಗಾನಗಂಗೆಯಲ್ಲಿ ಕೇಳಿ ಗೀತಾ ಚಿತ್ರದಿಂದ ಇದೊಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಇಳಯರಾಜ ಅವರಿಂದ.

ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ದಿನ ಕೇವಲ ಒಂದು ಆಚರಣೆ ಅಲ್ಲ, ಇದು ಜೀವನದ ಮೇಲಿನ ವಿಶ್ವಾಸ, ಧೈರ್ಯ ಮತ್ತು ಸಂಕಲ್ಪದ ಪ್ರತೀಕ. ಕ್ಯಾನ್ಸರ್ ವಿರುದ್ಧ ಹೋರಾಡಿ ಬದುಕುಳಿದ ಪ್ರತಿಯೊಬ್ಬರೂ ಸಮಾಜಕ್ಕೆ ಸ್ಫೂರ್ತಿದಾಯಕ ವ್ಯಕ್ತಿಗಳಾಗಿದ್ದಾರೆ. ಅವರ ಹೋರಾಟ ನಮಗೆ ಜೀವನದ ಮೌಲ್ಯವನ್ನು ಅರಿಯುವಂತೆ ಮಾಡುತ್ತೆ. ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದು, ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದು, ಹಾಗೆಯೇ ಕ್ಯಾನ್ಸರ್ ರೋಗಿಗಳಿಗೆ ಬೆಂಬಲ ನೀಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ದಿನದಂದು ಕ್ಯಾನ್ಸರನ್ನು ಜಯಿಸಿದ ಎಲ್ಲ ಹೋರಾಟಗಾರರಿಗೆ ಗೌರವ ಸಲ್ಲಿಸೋಣ, ಹಾಗೆಯೇ ಆರೋಗ್ಯಕರ ಆಶಾವಾದಿ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸೋಣ. ಗಾನಗಂಗೆಯ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಕೇಳಿ ಲವ್ ಮಾಕ್ಟೇಲ್ ಚಿತ್ರದಿಂದ ಈ ಒಂದು ಗೀತೆಯನ್ನು ವಿ ಎಸ್ ಶ್ರುತಿ, ನಕುಲ್ ಅಭಯಂಕರ್ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ರಾಘವೇಂದ್ರ ವಿ ಕಾಮತ್, ಸಂಗೀತ ರಘು ದೀಕ್ಷಿತ್.

ಈ ಗೀತೆಯೊಂದಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಗಾನಗಂಗೆ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೆ ಕೇಳುತ್ತಿದ್ದೀರಿ.

ಸುನೆರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳಿ ಯಾದವ್ ಕಿ ಬಾರ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಮೊಹಮ್ಮದ್ ರಫಿ ಹಾಗೂ ಆಶಾ ಬೋನ್ಸ್ಲೆ ಅವರ ಧ್ವನಿಯಲ್ಲಿ, ಮಜ್ರೂಹ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್ ಅವರಿಂದ.

0: ಅಹಿರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರು. ಮುಂದಿನ ಗೀತೆ ಕೇಳಿ. ಛುಪಾ ರುಸ್ತುಂ ಚಿತ್ರದಿಂದ ಮನ್ನಾಡೆಯವರ ಧ್ವನಿಯಲ್ಲಿ, ನೀರಜ್ ಅವರ ಸಾಹಿತ್ಯ, ಎಸ್ ಟಿ ಬರ್ಮನ್ ಅವರ ಸಂಗೀತ ನಿರ್ದೇಶನ.
1: ಪೂಛೋ ತೋ ಯಾರೋ ಹಮ್ ಕೌನ್ ಹೈ.

ಸುನಿರ್ಪಲ್ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಹಂಸಕಲ್ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್ ಅವರಿಂದ.

ಇದು ಆಕಾಶವಾಣಿ, ಸಮಯ 11 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಎಲ್ಪಿಜಿ ದಿನ. ಸ್ವಚ್ಛ ಇಂಧನ, ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ, ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ವಿಶ್ವ ಎಲ್ಪಿಜಿ ದಿನಾಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33.37 ಕೋಟಿ ಅಧಿಕ ಕುಟುಂಬಗಳು ಶುದ್ಧ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10.58 ಕೋಟಿ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಪಿಎಂಯುವೈ ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ಧಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ ಅವಿನಾಶ್ ಪ್ರಭು ಹಾಗೂ ಡಾ ಮೃದುಲಾ ಪ್ರಭು ಅವರ ಸುಪುತ್ರ ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ.
1: ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಪಿಯು ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ನನ್ನ ಓದೋದ್ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ, 3 ತಾಸಿನ 1 ಸೆಷನ್ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ನ ಕಾಲೇಜ್ ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದ್ ಸೆಷನ್ ಓದ್ತಿದ್ದೆ ನಾನು. ಏನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ, ಎಲ್ಲಾ ಸಬ್ಜೆಕ್ಟ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಚಲೋ ಮಾಡಿ ಬೇರೆ ಸಬ್ಜೆಕ್ಟ್ ಚಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಅಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅವರು. ಜಾಸ್ತಿ ಸ್ಟ್ರೆಸ್ ತೋಬಾರ್ದು. ಎಷ್ಟು ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನನಗೆ June 21st ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ನಂದು ಪ್ರಿವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತ್ತಿತ್ತು, ಆದ್ರೆ ಈ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ರೀನೀಟ್ ಗೆ ಪ್ರಿಪೇರ್ ಮಾಡ.
0: ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟ್ರಪತಿ, ಹಂಗಾಮಿ ರಾಷ್ಟ್ರಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಸಮಯ ಆಗಿದೆ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದ್ದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳತ್ತ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ, ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನ 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ತಂದ್ರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನ ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು, ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಆ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ,
1: ಆರಂಭದ ದಿನ ಅಂದ ತಕ್ಷಣ ನಮ್ಗೆ ಆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಆಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮಗೆ ಈ ಕಡೆ ತತ್ವ ಶಿಕ್ಷಣ ಇತ್ತು, ತಂತ್ರ ಶಿಕ್ಷಣನೂ ಎರಡೂ ನಮಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮಗೆ ಅಷ್ಟೊಂದು ಶಿಕ್ಷಣ ಶಿಕ್ಷೆ ಅನಿಸ್ತಿರಲಿಲ್ಲ. ಯಾಕಂದರೆ ವಿಚಾರಗಳನ್ನು ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲಾಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದುಬಿಡ್ತೀವಿ ಅಂತೇಳಿ. ಆದರೆ ವಿಚಾರಗಳು ನಮ್ಮನ್ನು ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಆವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸ್ಪರ್ಧೆ ಆಗಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು, ಯೋಗ ಶಿಕ್ಷಣ ಇತ್ತು. ಯೋಗ ಅಂದರೆ ಏನು, ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನು ಸೇರಿಸುವಂಥ ಕೆಲಸ ಆಗಬೇಕು. ನಾವು ಇನ್ನೊಬ್ಬರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದರೆ ಈಗಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವರು ಅದನ್ನು ಪ್ರಾಕ್ಟಿಕಲ್ ಆಗಿ ತೊಗೊಂಡು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆದರೆ ನಾವು ಅಂಥ ಒಂದು ಸ್ಪಿರಿಟ್ನಲ್ಲೇ ಇರಲಿಲ್ಲ ಅಂದಿನ ಕಾಲದಲ್ಲಿ. ನಮಗೆಲ್ಲ ಒಂದೊಮ್ಮೆ ಮಧ್ಯದಲ್ಲಿಯೇ ನಮ್ಮ ಗುರು ಹಿರಿಯರೇ ಇದ್ದು ನಮಗೆ ನಿಧಾನವಾಗಿ ಹೋಗೋಕ್ಕೆ ಒಂದು ಅವಕಾಶ ಇತ್ತು. ಮತ್ತು ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ ಆಗಿತ್ತು, ಸರಳವಾಗಿತ್ತು. ವಿಚಾರಗಳು ನಮ್ಗೆ ತಿಳ್ಕೊಳಕ್ಕೆ ಆವಾಗಲೇ ನಾವು ಅದನ್ನು ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದ್ರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯನ್ನು ತನ್ನ ತೊಗೊಂಡೋಗಿ ತಲೆಯೊಳಗೆ ತುಂಬಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ, ಅದು ನಮಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮಗೆ ಒಂದು ಮೌಲ್ಯವನ್ನು ತುಂಬುವಂಥದ್ದಲ್ಲ, ಇರುತ್ತೆ ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನು ಬೆಳೆಸುವಂಥ ಕೆಲಸ ಮನೆ ಒಳಗೆ ಮತ್ತು ಶಾಲೆಯಲ್ಲಿ ಆಗಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
0: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ?
1: ಪೇರೆಂಟ್ಸು ಬದಲಾಗಬೇಕು. ಮೊದಲು ನಾವು ಏನು ಮಾಡ್ತೀವಿ, ಮಕ್ಕಳನ್ನ ಬದಲಾಯಿಸೋಕ್ಕೆ ಹೋಗ್ತೀವಿ. ಮಕ್ಕಳನ್ನ ಬದಲಾಯಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರಲ್ಲಿರೋ ಒಂದು ಒಂದು ಶಾಂತವಾದ ಮನಸ್ಸು ಏನಿದೆ ಅದು ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡಬೇಕು. ಪ್ರೆಷರ್ ಹಾಕೋದನ್ನು ಬಿಡಬೇಕು. ಯಾಕಂದರೆ ಶಿಕ್ಷಣ ಅಂದ ತಕ್ಷಣ ಓದಿ ತಿಳ್ಕೊಳ್ಳೋವಂಥದ್ದಲ್ಲ, ಸಾಕಷ್ಟು ಮನೆಯೊಳಗೆ ಅವರಿಗೆ ತಿಳ್ಕೊಳ್ಳೋವಂಥ ಅವಕಾಶಗಳಿರುತ್ತೆ. ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನಾಗಬೇಕು. ಯಾಕಂದರೆ ನಾವೇ ಪ್ರೆಷರಲ್ಲಿದ್ದಾಗ ಮಕ್ಕಳಿಗೆ ಇನ್ನೇನು ಹೇಳ್ಕೊಡೋಕೆ ಸಾಧ್ಯ? ಇದು ಮನೆ ಒಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದರೆ ಶಿಕ್ಷಣ ಒಂದು ಏನೋ ಒಂದು ಯಾವುದೋ ಒಂದು ಬುಕ್ಕಿನ ವಿಚಾರಗಳನ್ನು ಪುಸ್ತಕ

ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ

0: ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತುಬಿಟ್ಟಿದೆ ಅದು. ಆದರೆ ಆ ವಿಚಾರ ಏನು ತಿಳಿಸ್ತಾ ಇದ್ದೀವಿ ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನೆಲ್ಲ ಆ ವಿಚಾರಗಳ ಆಸಕ್ತಿ ಇದೆಯಾ, ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನು ಕಡೆಗಣಿಸಲು ಅದನ್ನು ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ, ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್, ಅದನ್ನು ಮಕ್ಳಿಗೆ ಮೊದಲು ತಿಳಿಸ್ಬೇಕು. ನಾವೇನು ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗಿಬಿಡಲಿ ಮೊದಲೇ, ಅವ್ರಿಗಿನ ಮೇಲೆ ಬಂದುಬಿಡಲಿ, ಮಗು ಸಣ್ಣಲ್ಲೇ ಎಲ್ಲ ವಿಚಾರಗಳನ್ನು ಆ ಮಗುಗೆ ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಅವ್ರು ಬೇಗ ಸೆಟ್ಲ್ ಆಗಿಬಿಡ್ತಾರೆ, ಲೈಫಲ್ಲಿ ಸೆಟ್ಲ್ ಆಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದರೆ ಏನು, ನಿಜವಾಗ್ಲೂ ಜೀವನ ಅಂದರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರ ಮಾಡಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದರೆ ಆ ಎಲ್ಲರನ್ನೂ ಸೇರಿಸಿ ಹೋಗುವಂಥದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ ಅವನು ಬೇರೆ, ನೀನು ಅವನನ್ನು ಸೋಲಿಸ್ಬೇಕು. ಈ ಕಾಂಪಿಟೇಷನ್ಗೆ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಸದ್ಬಳಕೆ ಮಾಡ್ಕೊಳೋಕ್ಕಾಗಲ್ಲ. ಯಾಕಂದರೆ ಮೂಲದಲ್ಲಿ ಒಂದು ಎಲ್ಲ ಪ್ರತಿ ಮಕ್ಕಳಿಗೂ ಸಹ ಪ್ರತಿಯೊಂದು ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು, ಗುರುಕುಲ ಪದ್ಧತಿ ಅಂತ ನೀವೇನು ಹೇಳಿದ್ರಿ ಆವಾಗಲೂ ಅಷ್ಟೇ, ಪೋಷಕರು ಅದು ರಾಜರ ಮಕ್ಕಳಾಗಲಿ ಸಾಮಾನ್ಯರ ಮಕ್ಕಳಾಗಲಿ ಅವರು ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದರೊಳಗೆ ಬಿಟ್ಬಿಡ್ತಾ ಇದ್ರು ಶಿಕ್ಷಣ ಕಲ್ತ್ಕೊಂಡು. ಮೂಲಭೂತ ಏನು ಬೇಕು ನೈತಿಕತೆ ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು, ಮಾನವೀಯ ಗೌಣ ಮೌಲ್ಯಗಳನ್ನು ಅಲ್ಲಿ ಕಲಿಸ್ತಾ ಇದ್ರು. ಮತ್ತು ಸಂಸ್ಕಾರಯುತ, ಸಂಸ್ಕಾರ ಅಂದರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು ಗುಣಗಳಿರುತ್ತೆ ಮಗುವಿನಲ್ಲಿ ಅದನ್ನು ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗಲೇ ಅದನ್ನು ಸರಿ ಮಾಡಿಬಿಟ್ಟು ಅದನ್ನು ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆನ ಅಲ್ಲಿ ಪ್ರೋತ್ಸಾಹ ಇತ್ತು, ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆಯ ಒಂದು ಗೌರವವನ್ನು ಕೊಡೋದಾಗಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗಲಿ, ಜೀವನದ ಮೌಲ್ಯಗಳನ್ನು ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
1: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ?
0: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂತೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸಿದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ. ಗುರು ಶಿಷ್ಯರ ಮಧ್ಯೆ ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ, ಅವ್ರ ಶಿಷ್ಯರ ಮೇಲೆ ಶಿಷ್ಯರಿಗೆ ಗುರು ಮೇಲೆ ಭಯಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯಭಕ್ತಿ ಮೂಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ, ಏನು ಹೇಳಿದರೆ ಏನು ಮಾಡಿಬಿಡ್ತಾರೋ ಅನ್ನೋ ಭಯ ಶುರು ಆಗಿಬಿಟ್ಟಿದೆ. ಅಂಥ ಪರಿಸ್ಥಿತಿ ಬಂದಿದೆ ಅಂದರೆ ವಿಚಾರಗಳು ಆ ಥರ ಜಾಸ್ತಿ ಆಗ್ತಾ ಇದೆ ಅಂಥೇಳಿ. ಭೌತಿಕದಲ್ಲೇ ನಾವು ಜಾಸ್ತಿ ಅವರಿಗೆ ಭೌತ ವಿಜ್ಞಾನದ ಕಡೆಗೆ ನೇರವಾಗಿ ಎಳಿತಾ ಇದ್ದೀವಿ. ಹೊರಗಡೆ ಇರೋವಂಥ ವಿಚಾರವನ್ನು ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವರು ಅದನ್ನು ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ, ಆದರೆ ಒಳಗಡೆ ಅವರ ಅಂತರ್ಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ನಾವು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಮೌಲ್ಯಯುತ ಶಿಕ್ಷಣ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೊ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ದೀನಿ. ಗುರಿಯನ್ನು ಸೇರುವವರೆಗೂ ನೀ ಅರಿಕ್ಷಣನ ಇಲ್ಲದೆ ನೀ ಮುನ್ನಡೆ ಸೆಕ್ಕನೆ ಅಂತ ಹೇಳಿದರು. ಗುರಿ ಅಂದರೆ ಯಾವುದು ಹೇಳಿದರು, ಆಧ್ಯಾತ್ಮದ ಗುರಿ ಅವ್ರು ಹೇಳಿದ್ದು. ಇಲ್ಲಿ ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂಥೇಳಿ, ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಧನೆಗೆ ಒಂದು ಒಂದು ಅರ್ಥ ಇರುತ್ತೆ. ಯಾರನ್ನೋ ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ಅದು ನಾನೊಂದು ಸಾಧನೆ ಮಾಡಿದೆ, ಹಣ ಮಾಡೋದೇ ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ದರಿಂದ ಅಂಕಗಳನ್ನೆಲ್ಲ ಗಳಿಸೋಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ, ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನು ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಪೋಷಕರಿಂದ ಹಿಡಿದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನು ಗಮನಿಸ್ತಾ ಇಲ್ಲ ಏನೋ, ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
1: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ಥರ ಈಗಿನ ಮಕ್ಕಳು ತುಂಬ ಮೆಚೂರ್ಡ್, ಎಲ್ಲ ವಿಷಯ ತಿಳ್ಕೊಂಡು

0: ಇರ್ತಾರೆ. ಅಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ಟಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ, ನಿಮ್ ಪ್ರಕಾರ ಏನ್ ಹೇಳ್ತೀರಾ ನೀವು, ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜ್ಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ತರ. ಸೊ ಇದು ಒಳ್ಳೇದಾ ಕೆಟ್ಟದಾ, ಎಲ್ಲರೂ ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಅಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದೀವ ಮಕ್ಕಳಿಗೆ ಅಂತ ನಿಮ್ ಅಭಿಪ್ರಾಯನ?
1: ಖಂಡಿತ, ಯಾಕಂದ್ರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದ್ರೆ ಈಗ ಒಂದು ಮಗುವಿಗೆ ಯಾವ್ದ್ರೊಳಗೆ ಆಸಕ್ತಿ ಇದೆ ಅಂತಾನೆ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವ್ರಂತಾಗೋ, ಎಲ್ಲರನ್ನೂ ನೀ ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡಿಲ್ಲ ಅಂದರೆ ಇದು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ, ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು, ನೀನು ಯಾರು, ಫಸ್ಟು ನೀನು ಯಾಕೆ ಬಂದಿದ್ಯ, ಭೂಮಿ ಮೇಲೆ ಇದ್ದೀವಿ ನಾವು, ಮನುಕುಲ ಭೂಮಿ ಮೇಲಿದೆ, ಇಲ್ಲ ನಾನು ಭೂಮಿನೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು, ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಇಲ್ಲಿ ಏನಿರಿದೆ, ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗಲಿ ಮಹಾತ್ಮರುಗಳಾಗಲಿ ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದರೆ ಏನು, ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ, ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗಬೇಕು, ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ಏನು ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆ್ಯಕ್ಚುಲಿ, ಆದರೆ ನಾವು ಅದು ಗಮನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲೇ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು, ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ ಆಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ, ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು, ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನು ಅವಿದ್ಯೆ ಅಂತ ಹೇಳಿದರು, ಅದನ್ನು ಅವಿದ್ಯೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸತ್ಯ ಇಲ್ಲ ಅದರೊಳಗೆ, ಅದು ಯಾವತ್ತೂ ಶಾಶ್ವತವಾಗಿ ಒಂದೇ ಥರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ, ಎಲ್ಲರನ್ನು ಒಂದೇ ಗುಂಪಲ್ಲಿ ನಿಲ್ಲಿಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಫೀಲ್ಡಿಗೆ ಅಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲೇ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಇರೋ ಪ್ರತಿಭೆನೇ ಬೇರೆ, ನಾವು ಅವ್ರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ, ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ, ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
0: ಈಗ ನಾವು ನೋಡ್ತಿರೋ ಎಜುಕೇಷನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ, ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ, ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
1: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರ್ದು, ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ಮನೆ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮ್ಗೆ ಗೂಗಲ್ ಸರ್ಚ್ ಮಾಡಿ ಎಲ್ಲದೂ ಸಿಕ್ಬಿಡುತ್ತೆ. ಆದ್ರೆ ಅದು ಬೇಕಾ ಮಕ್ಕಳಿಗೆ? ಅಷ್ಟು ವಿಚಾರಗಳ ಅವಶ್ಯಕತೆ ಇರಲ್ಲ, ಅವ್ರಿಗೆ ಏನು ಬೇಕೋ ಅದನ್ನ ಮಾತ್ರ ಅವ್ರು ತಗೊಳ್ಳುವಂತ ಆ ಶಕ್ತಿ ಅವರಲ್ಲಿ ಇರಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ ಆ ಮಗುವಿಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಕ್ಬಿಡುತ್ತೆ, ಅವಾಗ ಅವರಿಗೆ ಅದು ಒಂದೇ ಮಾರ್ಗದಲ್ಲಿ ಹೋಗೋಕ್ಕಾಗೋದೇ ಇಲ್ಲ, ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗಕ್ಕೆ ಬಂತು ಅಂದರೆ ಅವಾಗ ಎಲ್ಲ ಬಂದಾಗ್ಬಿಟ್ಟಿತ್ತು ಶಿಕ್ಷಣ ಅಂಥೇಳಿ, ಎಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ನಾವು ಏನು ಮಾಡೋದು ಮುಂದೆ ಅನ್ನೋ ಇದರೊಳಗೆ ಈ ತಂತ್ರಜ್ಞಾನದಿಂದ ನಮಗೆ ಸ್ವತಂತ್ರವಾಗಿ ಬದುಕುವಂಥ ಶಕ್ತಿ ಬರುತ್ತೆ. ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋವಂಥ ಒಂದು ಜ್ಞಾನ ಇರಬೇಕು ಮಗುವಿಗೆ. ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋವಂಥ ಮಕ್ಕಳು ತುಂಬ ಬೆಳೀತಾ ಇದ್ದಾರೆ ಈಗಿನ ಒಂದು ತಂತ್ರಜ್ಞಾನ ಇದರಿಂದ. ಹಾಗಾಗಿ ಅದನ್ನು ಬಳಸುವಂಥ ಒಂದು ಶಕ್ತಿ, ಆ ಜ್ಞಾನವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕೊಡಬೇಕಾಗತ್ತೆ. ಯಾಕಂದರೆ ಮಗುವಿಗೆ ಒಂದು ಮೊಬೈಲ್ ಕೊಡೋದು ದೊಡ್ಡ ಸಾಧನೆ ಅಲ್ಲ, ಮೊಬೈಲ್ನಲ್ಲಿ ಏನು ನೋಡಬೇಕು ಏನು ಕೊಡಬೇಕು ಅದನ್ನು ತಿಳಿಸುವಂಥದ್ದು ಪೋಷಕರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ಯಾಕೆ ತುಂಬ ಸ್ಕೂಲ್ಗಳಲ್ಲಿ ನೋಡ್ತಾ ಇದ್ದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ, ಆದರೆ ಅವ್ರು ಏನು ನೋಡ್ತಾ

0: ಇದ್ದಾರೆ, ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ಥರದಲ್ಲಿ ಬಳಸ್ತಾ ಇದ್ದಾರೆ, ಇವನು ಕೂಡ ಅವ್ರು ಗಮನಿಸುವಂಥ ಸಮಯ
1: ಕೆಲಸಗಳು. ಹೌದು,
0: ಕಡಿಮೆ ಇದೆ. ಆ್ಯಕ್ಚುಲಿ
1: ಕರೆಕ್ಟ್.
0: ಏನಾಗಿದೆ ಅಂದರೆ, ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಅಂಥ ಒಂದು ಶಿಕ್ಷಣ, ದುಬಾರಿ ಶಿಕ್ಷಣ ಕೊಡಿಸೋಕೆ ಹೋಗಿ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಕ್ಕಳಿಗೆ, ಅವರಿಗೆ ಈ ಶಿಕ್ಷಣ ಕೊಡಿಸ್ಬಿಟ್ರೆ ಅವರಿಗೆ ಒಂದೇ ಒಳ್ಳೆ ಸೆಟ್ಲ್ ಆಗಿಬಿಡ್ತಾರೆ ಲೈಫಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ, ಅದು ದುರಾಲೋಚನೆಗೆ ಬಂದ್ಬಿಡ್ತು, ಈಗ ಬಂದಿದೆ. ಯಾಕಂದ್ರೆ ಭವಿಷ್ಯನ ಯಾರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವ್ರು ಅದನ್ನು ಹೇಗೆ ಬಳಸ್ಕೊತಾರೆ, ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದರೆ ಅವರು ಹೋಗೊಟ್ಟೆ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನ ಫಾಸ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ್ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳೋದನ್ನ ಸರಿಯಾಗಿ ಕಲಿಸ್ಬೇಕು. ಆದರೆ ತುಂಬ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು, ಮತ್ತು ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನ ದೂರ ಇಡೋಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಅಷ್ಟೊಂದು ಓದಕ್ಕೆ ಕೊಡ್ತಾ ಇದ್ದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ಬೇಡದ ವಿಚಾರಕ್ಕೆ. ನೋಡಿ, ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಾತ್ರ ಇದು ಅನ್ಸುತ್ತೆ, ಯಾಕಂದರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವ್ರಿಗೆ ಯಾವುದು ಓದೋದು ಏನೂ ಇರೋದಿಲ್ಲ, ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವುದ್ರೊಳಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣವನ್ನು ಕೊಟ್ಟು ಅವರನ್ನು ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲ ವಿಚಾರಗಳು ಮಕ್ಕಳಿಗೆ ತುಂಬುವಂಥ ಪ್ರಯತ್ನ. ಶಿಕ್ಷಣ ಅಂದರೆ ಹಾಗಾಗ್ಬಿಟ್ಟಿದೆ, ಒಂಥರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನು ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದರು, ಮನೆಗೆ ಬಂದರು, ಈ ಸ್ಕೂಲ್ ಶಾಲೆ ಆದ್ಮೇಲೆ ಅವ್ರ ಮುಖ ನೋಡ್ಬೇಕು, ಫೇಲ್ ಆಗಿಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಹಂಗಿರಲಿಲ್ಲ, ನಾವೆಲ್ಲ ಖುಷಿಯಾಗಿ ಓ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನಿಸ್ತಾ ಇರಲಿಲ್ಲ.
1: ಹೌದು, ಈ ಕಾಂಪಿಟಿಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನೂ ಬಹಳಷ್ಟು, ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೋಜಿಗೆ ನಾವು ಹೋಗ್ತಿರ್ಲಿಲ್ಲ, ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ಯಾವ ರೀತಿಯಲ್ಲಿ ಗೆಲ್ಲಬೇಕು, ನಾನು ನನ್ನನ್ನು ಸ್ವತಂತ್ರವಾಗಿ ಗೆಲ್ತೀನೋ ವಾಮ ಮಾರ್ಗದಲ್ಲಿ ಹೋಗಿ ನಾನು ಗೆಲ್ತೀನೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು ಅಂಗ,
1: ಅದು ಅರಿವಿರಬೇಕು, ಮಕ್ಕಳಿಗೆ
0: ಅರಿವಿರಬೇಕು, ಯಾವ್ದ್ರೊಳಗೆ ಸೋತ್ರೆ ಯಾವ್ದ್ರೊಳಗೆ ಗೆಲ್ತೀವಿ ಅನ್ನೋ ಅರಿವಿರಬೇಕು. ನಾವು ಆಧ್ಯಾತ್ಮದಲ್ಲಿ ಸೋತ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋತ್ರೆ ಆಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಆಧ್ಯಾತ್ಮ ಅಂದ್ರೆ ಏನು? ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲೇ ಬರುತ್ತೆ. ಅದನ್ನು ನಾವು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನು ಕಾಂಪಿಟೇಷನ್ಗೆ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ, ಯಾರನ್ನಾರು ಇದು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರು ನಂಬೋದಿಲ್ಲ, ಅಸತ್ಯ ಬಂದಿರುತ್ತೆ, ಅಧರ್ಮ ಬರುತ್ತೆ, ಅನ್ಯಾಯ ಮಾಡಿನಾದ್ರೂ ನಾನು ಮೇಲೆ ನಿಲ್ಲಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ಥರ. ಅಂದರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದೂ ಇಲ್ಲ, ಅಧಿಕಾರ ಆಗಲಿ ಹಣ ಆಗಲಿ ಸ್ಥಾನಮಾನಗಳು ಇದು ಯಾರದ್ದು ಶಾಶ್ವತ ಅಲ್ಲ, ಅದು ಏರಪ್ಪೇರು ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ, ಎದ್ದವನು ಬೀಳ್ತಾನೆ, ಹೀಗೆ ಬೇರೆ ಬೇರೆ ಅದು ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ, ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು, ಈ ದೇಹನ ಶಾಶ್ವತ ಅಲ್ಲ, ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಾದರೆ ಅದು ಕಷ್ಟ ಇದೆ ಇವಾಗ. ಯಾಕಂದರೆ ಮುಚ್ಚಿಬಿಟ್ಟಿದ್ದೀವಿ ನಾವು, ಅದು ತುಂಬ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ? ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನು ತಗೊಂಡು ಬಳಸ್ತಾ ಇದ್ದೀವಲ್ವಾ, ಅದು ಸಾಲ ಆಗ್ತಾ ಇದೆ. ಯಾಕಂದರೆ ಬೇರೆಯವ್ರನ್ನ ತಗೊಂಡಿರೋದು ಎಲ್ಲದೂ ತೀರಿಸಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ. ಅದನ್ನು ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ಸ್ಪರ್ಧೆಗಿಳಿದಾಗ ಆಗೋದಿಲ್ಲ.
1: ಅರುಣ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದರೆ ಏನು ನೀಡ್ತೀರಾ?
0: ಜೀವನ ಮೌಲ್ಯ ನಾಲೆಡ್ಜು, ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸೋಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು, ಅದೊಂದು ಶಾಸ್ತ್ರ ಇತ್ತು. ಅದರೊಳಗೆ

0: ನಾವು ಅದನ್ನು ಎತ್ಕೊಳ್ಳುತ್ತೋ ಅಂದರೆ ಮಗು ದೇವ್ರ ಸಮಾನ ಅಂದರೆ, ಯಾಕಂದ್ರೆ ನಮಗದು ಆ ಮಕ್ಕಳಲ್ಲಿ ಏನು ಒಳಗಡೆ ಇದೆ ನಮ್ಗೆ ಗುರುತಿಸೋಕ್ಕಾಗಲ್ಲ. ಅದು ಒಂದು ಶಾಸ್ತ್ರದ ಪ್ರಕಾರ ಅದನ್ನು ಮಾಡಿದರು. ಅದು ಯಾವುದನ್ನು ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂಥ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದರೆ ನಾವು ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೋಬೋದು, ಆದರೆ ಆ ವ್ಯಕ್ತಿಯನ್ನು ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂಥ ಅವಕಾಶಗಳನ್ನು ನಾವು ಕಲ್ಪಿಸ್ಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆನೇ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆಯ ಗುಣಗಳಿರುತ್ತೆ, ಅದನ್ನು ಆ ಮಕ್ಕಳು ಫಾಲೋ ಮಾಡಬೇಕು ಅಂದರೆ ನಾವು ಒಳ್ಳೆಯವರಾಗಿ ಹೋಗಬೇಕು. ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನು ಅದು ಫಾಲೋ ಮಾಡ್ಕೊಂಡು ಹೋದಂಗೂ ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂಥ ವ್ಯಕ್ತಿಗಳಲ್ಲಿ ಅತಿಥಿಗಳಾಗಲಿ ಅತಿಥಿ ದೇವೋಭವ ಅಂತ ಅಂದರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂಥ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿತ್ತು. ಯಾರನ್ನೂ ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇ. ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು. ದೇವರನ್ನು ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು. ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗನೇ ನಮ್ಮದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆಯಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನು ಪ್ರಿಪೇರ್ ಮಾಡಿದರೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು. ಮೇನ್ ಆಗಿ ಭಗವಂತನಿಂದ ಬಂದ ಒಂದು ಅದು ಗೀತೆ. ಅದು ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ. ಅದು ನಾವೀಗ ಭೋಗದ ಕಡೆಗೆ ಅದನ್ನು ಬಳಸ್ಕೊಳ್ತಾ ಹೋದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಣಿಕೆ ಆಗುತ್ತೆ. ಮನರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನರಂಜನೆ ಆದರೆ ಆತ್ಮಹತ್ಯೆಗಳು ಕಾರಣ ಆಗುತ್ತೆ. ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಆಧ್ಯಾತ್ಮ ಅಂದ ತಕ್ಷಣ ತನ್ನನ್ನು ತನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸರಳವಾಗಿ ಬದುಕೋದಾಗಲಿ, ಸತ್ಯದಲ್ಲಿ ಹೋಗೋದಾಗಲಿ, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡಿ ಮಾಡೋದು ಮಕ್ಕಳಿಗಲ್ಲಿ ಸಣ್ಣಲ್ಲಿಂದನೇ ನಾವು ತಿಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನನಗೆ ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ಹಿಂಗೆ ಆಗಬೇಕು ಹಾಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗ್ ಬದುಕ್ತಾ ಇದ್ದೀವಿ ಭೂಮಿ ಮೇಲೆ ಅಂದರೆ ನಮ್ಮ ಆ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿಂದ ಅಂದಿನ ಒಂದು ಶಿಕ್ಷಕರಾಗಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ, ಒಂದು ಸೇವೆ ಆಗಲಿ. ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಶಿಕ್ಷಣ ಸೇವೆ ದಾಸೋಹ ಆಗಬೇಕೇ ಹೊರತು ಅದು ವ್ಯಾಪಾರ ಆಗಬಾರ್ದು. ವ್ಯಾಪಾರೀಕರಣ ಆದಂಗೂ ಸಾಲ ಆಗುತ್ತೆ, ಆ ಸಾಲ ತೀರಿಸೋಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನು ಮನೆಯೊಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನು ಬದಲಾವಣೆಗಳಾದರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಆಕಾಶವಾಣಿ, ಇದು ಆಕಾಶವಾಣಿ ಮುಖ್ಯ ವಾಹಿನಿ. 490 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಪ್ರಸಾರ ಕಾರ್ಯವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 12:35. ಈಗ ಕೆಲವು ಪ್ರಕಟಣೆಗಳು.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ?
3: ಸಿಕ್ಬಿದ್ರು.
4: ಅಪರಿಚಿತ ಆಪ್ನಿಂದ ಬಚಾವಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಅಕ್ಕ, ಕೆಲ್ಸ ಸಿಕ್ತು.
7: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
6: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
7: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
6: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
7: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
6: ಆದ್ರೆ ಅಕ್ಕ
7: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
6: ಪಾರ್ಟಿನಂದು, ಬಜೆಟ್ ನಿಂದು.
8: RBI ಹೇಳುತ್ತೆ,
9: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
10: ನಾನಿರುವುದೇ ನಿಮಗಾಗಿ, ನಾಡಿರುವುದು

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ

0: ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
2: ನಂಗೀಗ 90 ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
2: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
3: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿ ಸಸರರು ಗಗಮ.
2: ನಿಮ್ಮ ಸಂಗಾತಿ ಈಗ 90 ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
3: ಜೀವನವೆಲ್ಲವೂ ನಾಡುವೆ,

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೋನಾಲಜಿಸ್ಟ್ ಹಾಗೂ ಡಯಾಬೆಟಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಈಗ ಈ ಹಾರ್ಮೋನ್ಗಳ ಮುಖ್ಯ ಉದ್ದೇಶ ಏನಂದ್ರೆ ಒಂದೊಂದು ಹಾರ್ಮೋನಿಗೂ ಒಂದೊಂದು ಕ್ರಿಯೆ ಅಂತ ಇರುತ್ತೆ, ಹೇಗೆ?
3: ಹೌದು. ಸೊ ಈ ಎಲ್ಲ ಹಾರ್ಮೋನ್ಗಳಿಗೆ ಒಂದೊಂದು ಕ್ರಿಯೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಉಂಟು. ಅದರದ್ದು ಮೇನ್ ಕೆಲಸ ಏನಂದ್ರೆ ಗ್ರೋತ್ ಅನ್ನು ನೋಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಬಾಡಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉಂಟು. ಸೊ ಅದರದ್ದು ಮೇನ್ ಕಾರ್ಯ ಏನಂದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಸೊ ಇದು ಉತ್ಪತ್ತಿಯಾಗೋ ಜಾಗ ಬೇರೆ ಇರ್ಬೋದು, ಅದರ ಆಕ್ಷನ್ ಜಾಗ ಬೇರೆ ಇರ್ಬೋದು, ಬಟ್ ಅದು ಎಲ್ಲ ಹಾರ್ಮೋನ್ಗೆ ಒಂದೊಂದು ರೋಲ್ ಉಂಟು.
2: ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಹೇಗೆ ಡಾಕ್ಟ್ರೆ?
3: ಇದು ಬಯೋಕೆಮಿಕಲ್ ರಿಯಾಕ್ಷನ್ ತರ. ನಮ್ಮ ಸೆಲ್ಸ್ ಒಳಗಡೆ ಒಂದು ಪ್ರೋಟೀನ್ ಬಿಲ್ಡಿಂಗ್ ಗಾಲ್ಗಿ ಬಾಡೀಸ್ ಅಂತ ಇದೆ, ಅದರಿಂದ ಬರ್ಬೋದು. ಅಥವಾ ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಉಂಟು. ಸೊ ಅದರಿಂದ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಬರ್ಬೋದು. ಸೊ ಅಲ್ಲಿಂದ ಉತ್ಪಾದನೆ ಆಗಿ ಆ ಗ್ಲ್ಯಾಂಡಿಂದ ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ ಹೋಗುತ್ತೆ. ಸೊ ಇದಕ್ಕೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಗ್ಲ್ಯಾಂಡ್ಸಿಗೆ ಡಕ್ಟ್ ಇರುತ್ತೆ, ಟ್ಯೂಬ್ ಇರುತ್ತೆ, ಈ ಟ್ಯೂಬ್ ಇಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಬ್ಲಡ್ಡಿಗೆ ಹೋಗುತ್ತೆ. ಅದು ಎಲ್ಲಿ ಆಕ್ಟ್ ಮಾಡೋದಂದ್ರೆ ಅದಕ್ಕೆ ಸರಿಯಾಗಿ ಒಂದು ರಿಸೆಪ್ಟರ್ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ಲಾಕ್ ಉಂಟು, ಅದಕ್ಕೆ ಅದೇ ಕೀ ಮ್ಯಾಚ್. ಸೊ ಆ ಥರನೇ ಈ ಕೀಯಲ್ಲಿ ಮ್ಯಾಚ್ ಆಗ್ತದೆ, ಆ ಜಾಗದಲ್ಲದು ಹೋಗಿ ಕೆಲಸ ಮಾಡುತ್ತೆ.
2: ಈಗ ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಅಂತ ಹೇಳ್ತೇವೆ, ಅಸಮತೋಲನಗೊಳ್ಳೋದು ಅಂತ ಹೇಳಿ, ಇದು ಯಾಕಾಗಿ ಆಗುತ್ತೆ?
3: ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ರೀಸನ್ಸಿಗೆ ಆಗ್ಬೋದು. ಒಂದು ಜೆನೆಟಿಕ್ಸ್ ಇರ್ಬೋದು. ಈಗ ತಂದೆ ತಾಯಿಯವರಿಗೆ ಥೈರಾಯ್ಡ್ ಅಥವಾ ಶುಗರ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಕ್ಕಳಿಗೆ ಬರ್ಬೋದು, ಇದು ಜೆನೆಟಿಕ್. ಮತ್ತೆ ಇನ್ನೊಂದು ಆಟೋ ಇಮ್ಯೂನ್ ಅಂತ, ಅಂದ್ರೆ ನೀವು ಹುಟ್ಟುವಾಗ ಸರಿ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೆ ನಮ್ಮ ಬಾಡಿ ನಮಗೆ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ

0: ಇದು ಈಗ ಜಾಯಿಂಟ್ ಅಟ್ಯಾಕ್ ಮಾಡಿದರೆ ವಾತ ಅಂತ ಹೇಳ್ತೇವೆ, ಸ್ಕಿನ್ನಿಗೆ ಅಟ್ಯಾಕ್ ಮಾಡಿದರೆ ವಿಟಿಲಿಗೋ ಅನಿಸ್ತೇವೆ. ಸೊ ಹಾಗೆ ನಮ್ಮ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಆದರೆ ಟೈಪ್ 1 ಡಯಾಬಿಟೀಸ್ ಆಗ್ಬೋದು. ಥೈರಾಯ್ಡಿಗೆ ನಮ್ಮ ಬಾಡಿ ಅಟ್ಯಾಕ್ ಮಾಡಿದರೆ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗ್ಬೋದು. ಸೊ ಇದು ಒಂದು. ಇನ್ನೊಂದು ಥರ್ಡ್ ರೀಸನ್ ಏನಂದರೆ ಎನ್ವೈರ್ಮೆಂಟ್. ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ಅಥವಾ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಯಿತು, ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ನಿಂದಾಗಿ ಪ್ರಾಬ್ಲಮ್ಸ್ಗಳು ಟ್ರಿಗರ್ ಆಗ್ಬೋದು.
1: ಈ ಹಾರ್ಮೋನ್ಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇಡೋಕೆ ಏನಾದರೂ ಮಾಡಬಹುದಾ?
0: ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್, ಈಗ ಜೆನೆಟಿಕ್ಸ್ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಲೈಫ್ ಸ್ಟೈಲ್ ನಮ್ಮ ಕೈಯಲ್ಲಿ ಉಂಟು. ಸೊ ಅಟ್ ಲೀಸ್ಟ್ 1/2 ಅವರ್ ಎಕ್ಸಸೈಸ್ ಪರ್ ಡೇ, ಮತ್ತೆ ಒಂದೇ ಕಡೆಯಲ್ಲಿ ತುಂಬ ಕೂತ್ಕೊಳ್ಬಾರ್ದು 1 ಅವರ್ಕ್ಕಿಂತ ಜಾಸ್ತಿ, ಮತ್ತೆ ನಿಮ್ಮ ಸ್ಲೀಪ್ ಸೈಕಲ್. ಸೊ ನಾರ್ಮಲಿ ನಮ್ಮ ಸ್ಲೀಪ್ ಮತ್ತೆ ಹೊರಗಡೆದು ಸನ್ ಸೆಟ್ ಸನ್ರೈಸ್ಗೆ ಮ್ಯಾಚಿಂಗ್ ಇರಬೇಕು. ಸೊ ಯಾರು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ, ಅಥವಾ ಯಾರು ಸನ್ರೈಸ್ ಆದಮೇಲೆ ಕೂಡ ಏಳುವುದಿಲ್ಲ, ಇಂಥವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ.
1: ಈ ಹಾರ್ಮೋನಿಂದ ಕೇವಲ ದೈಹಿಕ ಸಮಸ್ಯೆಗಳಾಗುತ್ತೋ, ಅಂದರೆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತೋ, ಅಥವಾ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದ?
0: ಈಗ ನಾರ್ಮಲಿ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ಗೆ ತುಂಬ ಬ್ರೈನ್ ಕನೆಕ್ಷನ್ ಉಂಟು, ಅಂದರೆ ಹೈಪೋಥೈರಾಯ್ಡ್ ಪೇಷಂಟ್ಗೆ ಸ್ವಲ್ಪ ಡಿಪ್ರೆಷನ್ ಥರ, ಅಥವಾ ಸ್ಲೋನೆಸ್, ಏನು ಮಾಡೋದು ಬೇಡ ಆ ಥರ ಫೀಲಿಂಗ್ಸ್ ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡ್ ಪೇಷಂಟ್, ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ತುಂಬ ಜಾಸ್ತಿ ಉಂಟು, ಅಂಥವ್ರು ಸ್ವಲ್ಪ ಆ್ಯಂಕ್ಷಿಯಸ್ ಇರ್ತಾರೆ, ಮತ್ತು ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಸೊ ಮತ್ತು ಅಂಥವರಿಗೆ ಮೇನಿಯಾ ಅಂತ ಹೇಳ್ತೇವೆ, ಅಂಥ ಕಾಯಿಲೆಗಳು ಜಾಸ್ತಿ. ಮತ್ತು ನಾರ್ಮಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಥವಾ PCOD ಕಾಯಿಲೆ ಇರ್ಬೋದು ಈಗ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಅಂಥ ಪೇಷಂಟ್ಸಿಗೆ ಸೈಕೊಲಾಜಿಕಲಿ ಸ್ವಲ್ಪ ಬೇಸ್ ಲೈನ್ ಡಿಪ್ರೆಷನ್ ಥರ ಆಗ್ಬೋದು, ಮತ್ತು ಡಿಸಿಷನ್ ಮೇಕಿಂಗ್ ಅಥವಾ ಡೇ ಟು ಡೇ ಲೈಫ್ ನಿಮ್ಮದು ಆ್ಯಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರ್ಬೋದು.
1: ಈಗ ನೀವು ಹೇಳಿದ್ರಿ ಹಾರ್ಮೋನ್ ಸಮಸ್ಯೆಯಿಂದಾಗಿ ಬರುವಂತಹ ಕೆಲವು ಆರೋಗ್ಯದ ಕಾಯಿಲೆಗಳನ್ನು ಕುರಿತು ಹೇಳಿದ್ರಿ, ವಿಶೇಷವಾಗಿ ಡಯಾಬಿಟಿಸ್ ಬಗ್ಗೆ ಕೂಡ ತಾವು ಮೆನ್ಷನ್ ಮಾಡಿದ್ರಿ. ಈ ಡಯಾಬಿಟಿಸ್ ಅನ್ನುವಂತಹ ಕಾಯಿಲೆ ಹೇಗೆ ಉಂಟಾಗುತ್ತೆ, ಇದರ ಬಗ್ಗೆ ನಮಗೆ ತಿಳಿಸಿ ಡಾಕ್ಟ್ರೆ.
0: ಸೊ ನಾರ್ಮಲಿ ನಮ್ಮ ಬಾಡಿ ನಾರ್ಮಲ್ ಒಳ್ಳೆ ಫಂಕ್ಷನ್ ಮಾಡಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ 80-140 ರೇಂಜಿಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ 80 ಕಮ್ಮಿ ಆದರೆ ಲೋ ಶುಗರ್, 140 ಮೇಲೆ ಆದರೆ ಹೈ ಶುಗರ್. ಸೊ ನಾರ್ಮಲಿ ಈ ರೇಂಜಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಬಾಡಿಯಿಂದ 2 ಹಾರ್ಮೋನ್ ಮುಖ್ಯವಾಗಿ ಇರ್ತದೆ. ಒಂದು ಇನ್ಸುಲಿನ್, ಅದು ಶುಗರನ್ನು ಕಮ್ಮಿ ಮಾಡೋದು. ಇನ್ನೊಂದು ಗ್ಲುಕಗಾನ್, ಅದು ಶುಗರನ್ನು ಜಾಸ್ತಿ ಮಾಡೋದು. ಇನ್ನೊಂದು ಹಾರ್ಮೋನ್ ಆಕ್ಷನ್ ಉಂಟು, ಅದು ಗ್ರೋತ್ ಹಾರ್ಮೋನ್ ಮತ್ತು ಕಾರ್ಟಿಸೋಲ್. ಅದು ಎರಡು ಸ್ವಲ್ಪ ಶುಗರ್ಸನ್ನು ಜಾಸ್ತಿ ಮಾಡುತ್ತೆ, ಬಟ್ ಡೇ ಟು ಡೇ ಲೈಫಲ್ಲಿ ಅದರದ್ದು ಆ್ಯಕ್ಷನ್ ಕಮ್ಮಿ. ಸೊ ಈ ರೇಂಜಿಂದ ಜಾಸ್ತಿ ಹೋದರೆ, ಸೊ 140 ಹೋಗಿ 200 ಆಯಿತು, ಸೊ ದೆನ್ ಬಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ ಶುಗರ್ ಇರೋದು ಬ್ಲಡ್ಡಲ್ಲಿ, ಸೊ ಶುಗರ್ ಲೆವೆಲ್ಸ್ ಕಾಯಂ ಬ್ಲಡ್ಡಲ್ಲಿ ಜಾಸ್ತಿ ಇದ್ದರೆ ಈ ರಕ್ತನಾಳಗಳು ಮೋರ್ ಸ್ಟಿಫ್ ಆಗುತ್ತೆ, ಮತ್ತು ಅದರ ಲೈನಿಂಗ್ ದಪ್ಪ ಆಗುತ್ತೆ. ಸೊ ನಿಮ್ಮ ಒಳಗಡೆ ಬ್ಲಡ್ ಕೆಪ್ಯಾಸಿಟಿ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಪೈಪ್ ದಪ್ಪ ಇದ್ದರೆ ನೀರು ಇಟ್ಕೊಳ್ಳೋ ಕೆಪ್ಯಾಸಿಟಿ ಕಮ್ಮಿ ಅಲ್ವಾ? ಸೊ ಸೇಮ್ ವೇ, ಸೊ ಇದು ಚೇಂಜಸ್. ಮತ್ತು ಇನ್ನೊಂದು ಏನಂದರೆ, ನಮ್ಮ ಬಾಡಿಲಿ ರಕ್ತನಾಳಗಳು ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್ ಕಣ್ಣು ಮತ್ತು ಕಿಡ್ನಿದು ರಕ್ತನಾಳ ತುಂಬ ಚಿಕ್ಕದು. ಸೊ ಈ ಥರ ಹೈ ಶುಗರ್ ತುಂಬ ಸಮಯ ಇದ್ದರೆ ರಕ್ತನಾಳ ಸ್ಮಾಲ್ ಆದರೆ ಅದಕ್ಕೆ ರಕ್ತ ಸಿಕ್ಕುವುದಿಲ್ಲ, ಸೊ ಬೇಗ ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ, ನಮ್ಮ ಶುಗರ್ ಮೇಂಟೈನ್ ಮಾಡಲಿಕ್ಕೆ ನಾವು ಅದನ್ನು ಸ್ಪೆಂಡ್ ಮಾಡಬೇಕು. ಸೊ ಈಗ ನಾವು ನಡೀತಾ ಇಲ್ಲ ಅಥವಾ ಆ್ಯಕ್ಟಿವಿಟೀಸ್ ಇಲ್ಲ, ಸೊ ಮೇಲೆ ಹೋಗ್ಬೋದು. ಅಥವಾ ನಮ್ಮ ಆ್ಯಕ್ಟಿವಿಟಿ ಉಂಟು ಬಟ್ ನಾವು ತಿನ್ನು ಮೀರಿ ತಿಂತಾ ಇದ್ದೇವೆ. ಸೊ ಎಸ್ಪೆಷಲಿ ಹೈ ಕ್ಯಾಲರಿ ಫುಡ್, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ಸ್, ಇದೆಲ್ಲ ರೆಗ್ಯುಲರ್ ಬೇಸಿಸಲ್ಲಿ ಸ್ವಲ್ಪ ಸ್ವಲ್ಪ ಅಪರೂಪಕ್ಕೆ ತಿಂದರೆ ನೋ ಪ್ರಾಬ್ಲಮ್, ಬಟ್ ನೀವು ರೆಗ್ಯುಲರ್ ಬೇಸಿಸಲ್ಲಿ ಅದರ ಕೆಪಾಸಿಟಿ ಮೀರಿ ತಿಂತಾ ಇದ್ದೀರಿ, ಸೊ ದೆನ್ ಶುಗರ್ಸ್ ವಿಲ್ ಬಿ ಹೈ. ಮತ್ತು ಇನ್ನೊಂದಂದರೆ ಜೆನೆಟಿಕ್ಸ್. ಈಗ ತಂದೆ ತಾಯಿಗೆ ಶುಗರಿಗೆ 60 ಇಯರ್ಸಿಗೆ ಬಂದರೆ ಮಕ್ಕಳಿಗೆ 10 ಇಯರ್ಸ್ ಬೇಗ ಬರುವ ಸಾಧ್ಯತೆ ಇರ್ತದೆ. ಈ 3 ಕಾರಣದಿಂದ ಶುಗರ್ಸ್ ಬರ್ಬೋದು. ಆ್ಯಂಡ್ ಫೈನಲಿ ಇನ್ನೊಂದು ಟೈಪ್ 1 ಡಯಾಬಿಟೀಸ್ ಅಂತ ಉಂಟು. ಸೊ ಟೈಪ್ 1 ಡಯಾಬಿಟೀಸ್ ಲೈಫ್ ಸ್ಟೈಲಿಂದ ಬರೋದಲ್ಲ, ಇಟ್ ಈಸ್ ಆಟೋ ಇಮ್ಯೂನ್, ಅಂದರೆ ನಮ್ಮ ಬಾಡಿ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಮಾಡಿ ಬರೋದು. ಸೊ ಅದನ್ನು ಆ್ಯಸ್ ಆಫ್ ನಾವು ಪ್ರಿವೆಂಟ್ ಮಾಡಲಿಕ್ಕಾಗಲ್ಲ, ಅದು ಬರುವಾಗ ಬರ್ತದೆ. ಬಟ್ ಲಕ್ಕಿಲಿ ಟೈಪ್ 1 ಡಯಾಬಿಟೀಸ್ ವೆರಿ ರೇರ್, ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ 2. And it is very preventable.
1: ಈಗ ಈ ಡಯಾಬಿಟಿಸ್ ಬಗ್ಗೆ ಹೇಳುವಾಗ ವಯಸ್ಸಿನ ಬಗ್ಗೆ ಮಾತಾಡೋದಾದ್ರೆ, ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಅಂದ್ರೆ ಇದಕ್ಕೆ ರಿಸ್ಕ್ ಕ್ಯಾಟಗರಿ ಅಂತ ಏನಾದರೂ ಮಾಡ್ಲಿಕ್ಕೆ ಆಗುತ್ತಾ?
0: ಹಾ, ಮಾಮೂಲಿಯಾಗಿ ನಾವೀಗ ಮಾತಾಡೋದು ಟೈಪ್ 2 ಡಯಾಬಿಟೀಸ್ ಬಗ್ಗೆ. ಸೊ ಟೈಪ್ 2 ಡಯಾಬಿಟೀಸ್ ಮುಂಚೆ ಅದು ಹಿರಿಯರ ಕಾಯಿಲೆ, ಅಂದರೆ 60 ವರ್ಷ ಆದಮೇಲೆ ಬರೋದು. ಯಾಕೆ 60 ಬರೋದಂದ್ರೆ, ಈಗ ಏಜ್ ಆಗ್ತಾ ಬರುವಾಗ ನಮ್ಮ ಬಾಡಿದು ಸೆಲ್ಸ್ಗಳು ಕಮ್ಮಿ ಆಗ್ತಾ ಬರ್ತದೆ. ಸೊ ಪ್ಯಾಂಕ್ರಿಯಾಸು ಓಲ್ಡ್ ಆಯಿತು. ಸೊ ಈಗ ನಮ್ಮ ಕಾರಿದು ಬ್ಯಾಟ್ರಿ ಉಂಟು, ಅದು ತುಂಬ 8 ವರ್ಷ ಆದಮೇಲೆ ಚಾರ್ಜ್ ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡಬೇಕು. ಸೇಮ್ ವೇ ತುಂಬ ವಯಸ್ಸಾಗುವಾಗ ಪ್ಯಾಂಕ್ರಿಯಸ್ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಶುಗರ್ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಏನಂದರೆ ಬೇಗ ಬೇಗ ಬರ್ತಾ ಉಂಟು. ಸೊ 40 ಇಯರ್ಸಿಗೆ ಬರ್ತಾ ಉಂಟು, 30 ಇಯರ್ಸಿಗೆ ಬರ್ತಾ ಉಂಟು, 20

0: ಕೆಲಸಕ್ಕೆ ಬರ್ತಾ ಉಂಟು. ಇದು ಕಾರಣ ಏನಂದ್ರೆ, ನಾನು ಹೇಳಿದಾಗೆ ಒಂದು ಲೈಫ್ ಸ್ಟೈಲ್, ಮತ್ತೆ ಜನರೇಷನ್ ಟು ಜನರೇಷನ್ ಸ್ವಲ್ಪ ಬೇಗ ಬರ್ತಾ ಉಂಟು. ಮತ್ತೆ ಈಗ ಸಾಮಾನ್ಯವಾಗಿ ನಮ್ಮೆಲ್ಲ ಹತ್ರ ವೆಹಿಕಲ್ಸ್ ಉಂಟು, ಫುಡ್ ಈಸ್ ಮೋರ್ ಈಸಿಲಿ ಅವೈಲೇಬಲ್, ಎಕ್ಸಸೈಸ್ ತುಂಬಾ ಕಮ್ಮಿ ಆಗಿದೆ. ಸೊ ಈಗ ಬೇಗ ಬೇಗ ಬರ್ತಾ ಉಂಟು. ಮತ್ತೆ ಪ್ರಾಬ್ಲಮ್ ಏನಂದ್ರೆ, ಈಗ 60 ವರ್ಷಕ್ಕೆ ಬಂದ್ರೆ, ಈಗ ಸಾಮಾನ್ಯವಾಗಿ ಲೈಫ್ ಸ್ಪ್ಯಾನ್ ನಮ್ದೆಲ್ಲ 75 ಇಯರ್ಸ್ ಇಟ್ಕೊಳ್ಳಿ, ಸೊ 15 ಇಯರ್ಸ್ ಆಫ್ ಡಯಾಬಿಟೀಸ್, ಲಾಸ್ಟ್ 5 ಇಯರ್ಸ್ ಮಾತ್ರ ಪೇಷಂಟ್ಗಳು ಸಫರ್ ಆಗ್ತಾರೆ. ಸೊ ಫಸ್ಟ್ 10 ಇಯರ್ಸ್ ಯೂಶಲಿ ಗೋ ಸ್ಮೂತ್, ಬಟ್ ಈಗ ಸೇಮ್ ಡಯಾಬಿಟೀಸ್ ಕಾಯಿಲೆ 30 ವರ್ಷಕ್ಕೆ ಬಂತು. ಸೊ ದೆನ್ ಆ ಪೇಷಂಟ್ ಅಟ್ಲೀಸ್ಟ್ 70 ಇಯರ್ಸ್ ಬದುಕಿದ್ರೆ, ಒಂದು 40 ಇಯರ್ಸ್ ಹಿ ಹ್ಯಾಸ್ ಟು ಸ್ಟ್ರಗಲ್ ವಿತ್ ಡಯಾಬಿಟೀಸ್. ಸೊ ಫಸ್ಟ್ 10 ಇಯರ್ಸ್ ಓಕೆ ಹೋಗ್ತದೆ 40 ಇಯರ್ಸ್ ತನಕ, ಬಟ್ 40 ಇಯರ್ಸ್ ಆನ್ವರ್ಡ್ಸ್ ಅವ್ನು ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಅನ್ನ ಮ್ಯಾನೇಜ್ ಮಾಡೋದ್ರಲ್ಲೇ ದಿನ ಹೋಗ್ತದೆ. ಸೊ ದಟ್ ಇಸ್ ವೈ ಶುಗರ್ ಬೇಗ ಬಂದಷ್ಟು ಡೇಂಜರ್ ಜಾಸ್ತಿ. ಓಲ್ಡ್ ಏಜ್ ಅಲ್ಲಿ ಬರೋ ಶುಗರ್ ಈಸಿಲಿ ಮ್ಯಾನೇಜ್ ಮಾಡ್ಬೋದು.
1: ಈಗ ಸಣ್ಣ ಮಕ್ಕಳಲ್ಲಿ ಈ ಡಯಾಬಿಟೀಸ್ ಬರುವಂತಹ ಸಾಧ್ಯತೆಗಳಿರ್ತದ?
0: ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶುಗರ್ ಬಂದ್ರೆ ನಾವು ಯೂಶಲಿ ಟೈಪ್ 1 ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಉಂಟು. ಸೊ ಫಾಸ್ಟ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ದೀಸ್ ಆರ್ ದ ಮೇನ್ ಟ್ರಿಗರ್ಸ್. ಸೊ ನಮ್ಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 5-6 ಜನ ಬರ್ತಾರೆ, 20 ವರ್ಷಕ್ಕಿಂತ ಕಮ್ಮಿ ಇರುವವರು ಡಯಾಬಿಟೀಸ್ ಇಟ್ಕೊಂಡು ಬರ್ತಾರೆ. ಸೊ ಹೆಚ್ಚಿನ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಂದ್ರೆ, ಒಂದು ಹೊರಗಡಿದ ಫುಡ್, ಇನ್ನೊಂದು ಏನಂದ್ರೆ ಸ್ವಲ್ಪ ದಪ್ಪ ಇರ್ತಾರೆ, ಬಾಡಿ ಫ್ಯಾಟ್ ಅನ್ನ ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂತವ್ರಿಗೆ ಟೈಪ್ 2 ಡಯಾಬಿಟೀಸ್ 20 ವರ್ಷ ಮುಂಚೆ ಕೂಡ ಬರ್ಬೋದು.
1: ಈ ಡಯಾಬಿಟೀಸ್ ಅನ್ನ ಈಗ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ, ಈ ಕಂಟ್ರೋಲ್ ಮಾಡೋದು ಅಂದ್ರೆ ಹೇಗೆ?
0: ಸಾಮಾನ್ಯವಾಗಿ ಈಗ ಡಯಾಬಿಟೀಸ್ ಬಂದ ಮೇಲೆ 3 ವೆರೈಟಿ ಉಂಟು ಕಂಟ್ರೋಲ್ ಮಾಡ್ಲಿಕ್ಕೆ. ಒಂದು ನಿಮ್ಮ ಡಯಟ್, ಶುಗರ್ ಬರೋದು ನಮ್ಮ ಕಾರ್ಬೋಹೈಡ್ರೇಟ್ ಇಂದ. ಈಗ ಕಾರ್ಬೋಹೈಡ್ರೇಟ್ಸ್ ಫ್ರೂಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಉಂಟು. ಬಟ್ ಯಾವ್ದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು ಅಂತ ಫುಡ್ ಅನ್ನ ನಾವು ತಗೊಳ್ಬೇಕು. ಮತ್ತೆ ಸಿಂಪಲ್, ಈಗ ಕಾರ್ಬೋಹೈಡ್ರೇಟ್ ಅಲ್ಲಿ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಅಂತ ಉಂಟು. ಈಗ ಸಿಂಪಲ್ ಅಂದ್ರೆ ಶುಗರ್, ರಿಫೈನ್ಡ್ ಶುಗರ್, ಅದು ಒಳ್ಳೇದಲ್ಲ. ವೆರಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಸ್ಟಾರ್ಚ್, ನಿಮ್ಮ ಫ್ರೂಟ್ಸ್, ಇದೆಲ್ಲ ಸುಲಭದಲ್ಲಿ ಜೀರ್ಣ ಆಗೋದಿಲ್ಲ. ಸೊ ಅಂಥದ್ದು ನಾವು ಪ್ರಿಫರ್ ಮಾಡ್ಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ರೈಸ್ ಒಳ್ಳೇದ, ಚಪಾತಿ ಒಳ್ಳೇದ, ಎರಡು ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ. ಸೊ ಸಾಮಾನ್ಯವಾಗಿ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಇಟ್ಕೊಳ್ತೇವೆ. ಅಂದ್ರೆ 100 ಗ್ರಾಮ್ ರೈಸ್ ತಕೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ, 100 ಗ್ರಾಮ್ ಚಪಾತಿ ತಕೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ. ಸೊ ರೈಸ್ ಅಲ್ಲಿ ಅದು ಸ್ಪೈಕ್ ಆಗ್ತದೆ ಸಡನ್, ವೆರಸ್ ಚಪಾತಿ ಈಸ್ ಮೋರ್ ಸ್ಮೂತ್. ಸೊ ಮಿಲೆಟ್ಸ್ ಎಲ್ಲ ಇನ್ನೂ ಸ್ಮೂತರ್. ಸೊ ಜೋಳ ರೊಟ್ಟಿ, ಮಿಲೆಟ್ಸ್ ಇನ್ನೂ ಸ್ಮೂತರ್. ಸೊ ಇಂಥ ಫುಡ್ ಯಾರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಅಂಥದ್ದು ನಾವು ಯೂಸ್ ಮಾಡಿದರೆ ಒಳ್ಳೆಯದು.
1: ಒಟ್ಟಾರೆಯಾಗಿ ಡಯಾಬಿಟೀಸ್ ನಲ್ಲಿ ಇತ್ತೀಚೆಗೆ ಏನಾದರೂ ಬದಲಾವಣೆಗಳು, ಹೊಸ ಅನ್ವೇಷಣೆಗಳು ಏನಾದರೂ ನಡೀತಾ ಇದೆಯಾ?
0: ಟೈಪ್ 1 ಡಯಾಬಿಟೀಸ್ ಅಲ್ಲಿ ಆಕ್ಚುಲಿ ಕ್ಯೂರ್ ಅಂತ ಇರಲಿಲ್ಲ. ಸೊ ನಾವು ಸಾಮಾನ್ಯವಾಗಿ ಇನ್ಸುಲಿನೇ ಕೊಡ್ಬೇಕು, ಟ್ಯಾಬ್ಲೆಟ್ ನಡೆಯೋದಿಲ್ಲ ಅದರಲ್ಲಿ. ಸೊ ರಿಸರ್ಚ್ ನಡೀತಾ ಉಂಟು, ಐಸೋಲೇಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಬೇರೆಯವರ ಹೆಲ್ದಿ ಪ್ಯಾಂಕ್ರಿಯಾ ಸೆಲ್ಸ್ ತೆಗೆದು ಈ ಟೈಪ್ 1 ಡಯಾಬಿಟೀಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಮೋಡ್. ಯು ಕೆ ಅಲ್ಲಿ ಎಲ್ಲ ರಿಸರ್ಚ್ ನಡೀತಾ ಉಂಟು. ಮುಂಚೆ ಇಂಜೆಕ್ಷನ್ ಇನ್ಸುಲಿನ್ ಮಾತ್ರ ಇದ್ದಿದ್ದು, ರೀಸೆಂಟ್ಲಿ ಇನ್ಹೇಲ್ಡ್ ಇನ್ಸುಲಿನ್ ಬರ್ತಾ ಉಂಟು. ಅಂದ್ರೆ ಅಸ್ತಮಾ ಇನ್ಹೇಲರ್ ಉಂಟಲ್ಲ, ಆ ತರನೇ ಇನ್ಹೇಲ್ಡ್ ಇನ್ಸುಲಿನ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಎಲ್ಲ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್.
1: ಇನ್ಸುಲಿನ್ ಅಂತ ಹೇಳಿದಾಗ ಇದು ಯಾವಾಗ ಕೊಡಲಾಗುತ್ತೆ ಮತ್ತೆ ಅದರ ಉದ್ದೇಶ ಏನಿರುತ್ತೆ?
0: ಹಾ, ಸೊ ನಾರ್ಮಲಿ ನಾವು ಇನ್ಸುಲಿನ್ ಕೊಡೋದು ಎರಡು ವಿಷಯ. ಒಂದು, ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲ. ಇನ್ನೊಂದೇನಂದ್ರೆ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಟಾಪ್ ಅಪ್ ತರ ಇನ್ಸುಲಿನ್ ಕೊಡೋದು. ಸೊ ಈಗ ಟೈಪ್ 1 ಅಲ್ಲಿ ನಾವು ಕೊಡೋಕೆ ಮೇನ್ ಕಾರಣ ಏನಂದ್ರೆ ಇನ್ಸುಲಿನೇ ಇಲ್ಲ. ಸೊ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಯೂಶಲಿ ಮೀಲ್ಸ್ ಮುಂಚೆ ಕೊಡ್ತೀವಿ, ಮತ್ತೆ ಒಂದು ಮಲ್ಗೋ ಮುಂಚೆ ಕೊಡ್ತೀವಿ. ಸೊ 4 ಟೈಮ್ಸ್ ಮಿನಿಮಮ್ ಕೊಡ್ತೀವಿ ಟೈಪ್ 1 ಅಲ್ಲಿ. ಟೈಪ್ 2 ಅಲ್ಲಿ ನಾವು ಯೂಶಲಿ ಕೊಡೋದು ಎಲ್ಲಿ ಅಂದ್ರೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ನಾವು ಯೂಶಲಿ 2 ಟೈಮ್ ಇನ್ಸುಲಿನ್ ಕೊಡೋದು, ಅದಕ್ಕೆ ಬೈಫೇಸಿಕ್ ಇನ್ಸುಲಿನ್ ಅಂತ ಹೇಳೋದು. ಯಾರಿಗೆ ತುಂಬಾ ಕಂಟ್ರೋಲ್ ಇಲ್ಲ, ನಾವು 3 ಅಥವಾ 4 ಟೈಮ್ಸ್ ಇನ್ಸುಲಿನ್ ಕೊಡ್ತೇವೆ.
1: ಡಾಕ್ಟರ್, ಹಾಗೆ ಮತ್ತೊಂದು ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರಿ. ಈ ಥೈರಾಯ್ಡ್ ಅಂತ ನಾವು ಕೇಳ್ತಾ ಇರ್ತೇವೆ, ಇದು ಯಾವ ರೀತಿಯಾದಂಥ ಸಮಸ್ಯೆ, ಯಾಕೆ ಉಂಟಾಗುತ್ತೆ ಇದು?
0: ಥೈರಾಯ್ಡ್ ಅಲ್ಲಿ 3 ಪ್ರಾಬ್ಲಮ್ ಬರ್ಬೋದು ಅಂದ್ರೆ ಜನರಲಿ ಹೇಳೋದಾಗುತ್ತೆ. ಒಂದು, ಗಾಯ್ಟರ್ ಬರ್ಬೋದು. ಗಾಯ್ಟರ್ ಅಂದ್ರೆ ನಿಮ್ಮ ಗ್ಲ್ಯಾಂಡ್ ದೊಡ್ಡದಾಗ್ತಾ ಉಂಟು. ಸೊ ಅದರಲ್ಲಿ ಕೂಡ 2 ವೆರೈಟಿ ಉಂಟು, ಡಿಫ್ಯೂಸ್ ಗಾಯ್ಟರ್ ಅಂದ್ರೆ ಹೋಲ್ ಗ್ಲ್ಯಾಂಡೇ ದೊಡ್ಡದಾಗ, ಅಥವಾ ನಾಡ್ಯುಲರ್ ಗಾಯ್ಟರ್ ಅಂದ್ರೆ ಚಿಕ್ಕ ಚಿಕ್ಕ ಗೆಡ್ಡೆ ಇರುತ್ತೆ. ಸೊ ಈ ಗೆಡ್ಡೆ ಇರಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಬಿಕಾಸ್ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಫರ್ದರ್. ನೆಕ್ಸ್ಟ್, ನಿಮ್ಗೆ ಕಾಮನ್ ಕಾಯಿಲೆಗಳು ನೀವು ಕೇಳಿರ್ತೀರಿ, ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಹಾರ್ಮೋನ್ ಬರೋದು ಕಮ್ಮಿ ಇರ್ತದೆ. ಥೈರಾಯ್ಡ್ ಇಂದ 2 ಹಾರ್ಮೋನ್ ಬರ್ತದೆ, T4 ಮತ್ತೆ T3, ಅದು ಪ್ರೊಡಕ್ಷನ್ ಕಮ್ಮಿ ಉಂಟು. ಸೊ ಇದರಲ್ಲಿ TSH ಜಾಸ್ತಿ ಇರೋದು, ಬಟ್ T4 T3 ಕಮ್ಮಿ ಇರೋದು. ಥರ್ಡ್ ಕಾಯಿಲೆ ಹೈಪರ್ ಥೈರಾಯ್ಡಿಸಮ್, ಇದು ಅದರಲ್ಲಿ TSH ಕಮ್ಮಿ ಇರ್ತದೆ, T4 T3 ಜಾಸ್ತಿ ಇರ್ತದೆ. ಈ ಎರಡು ಕಾಯಿಲೆ ಆಟೋಇಮ್ಯೂನ್. ಆಟೋಇಮ್ಯೂನ್ ಅಂದ್ರೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡೋದು. ಸೊ ಅದು ಯಾಕೆ ಆಯಿತು ಅಂದ್ರೆ, ಯೂಶಲಿ ಇದಕ್ಕೆ

0: ಟ್ರಿಗರ್ ವೈರಲ್ ಇನ್ಫೆಕ್ಷನ್. ಸೊ ನಮಗೆ ಈಗ ಸಾಮಾನ್ಯವಾಗಿ ನೆಗಡಿ ಕೆಮ್ಮ ಕಾಯಿಲೆ ಸೀಸನಲ್ ಬರ್ತದಲ್ವಾ, ಸೊ ಒನ್ ಆಫ್ ದಿ ಸೀಸನಲ್ ಇನ್ಫೆಕ್ಷನ್ ಇಂದಾಗಿ ನಮಗೆ ಈ ಆಟೋಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗ್ಬೋದು. ಮತ್ತೆ ಇದು ಯೂಶಲಿ ಫ್ಯಾಮಿಲಿಯಲ್ಲಿ ಇರೋದು, ಈಗ ಒಂದು ಆಂಟಿಗೆ ಇದ್ರೆ ನೀಸಿಗಿರ್ಬೋದು ಅಥವಾ ಅಂದ್ರೆ ಮಕ್ಕಳಿಗೆ ಬರ್ಬೇಕಂತ ಇಲ್ಲ. ಸೊ ಇದ್ರದ್ದು ರಿಸ್ಕ್ ಇರೋದು ನಮ್ಮ ನಮ್ಮ ಬಾಡಿಲಿ ಕ್ರೋಮೋಸೋಮ್ ಉಂಟಲ್ಲ, ಒಂದು MHC ಕಾಂಪ್ಲೆಕ್ಸ್ ಅಂತ ಉಂಟು 6th ಕ್ರೋಮೋಸೋಮ್ ಅಲ್ಲಿ, ಅದರಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು. ಅದು ಪಾಸಿಟಿವ್ ಇದ್ರೆ ಆ ಫ್ಯಾಮಿಲಿಯಲ್ಲಿ ಆ ರೋಗ ಮೋರ್ ಕಾಮನ್. ಹಾಗೆ
1: ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರ್ತದೆ?
0: ಸೊ ಥೈರಾಯ್ಡ್ ಇಸ್ ಆಕ್ಚುಲಿ ವೆರಿ ಈಸಿ. ಬೇಸಿಕಲಿ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, TSH, T4, T3. ಆ ರಿಪೋರ್ಟ್ ನೋಡಿ ಈಗ ಥೈರಾಯ್ಡ್ ಕಾಯಿಲೆ ಇದ್ರೆ ಮತ್ತೆ ನಾವು ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಆಂಟಿಬಾಡಿ ಯಾವ ರೋಗಕ್ಕೆ ಯಾವ ಆಂಟಿಬಾಡಿ ಅಂತ ನಮಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಆಂಟಿಬಾಡಿ ಪಾಸಿಟಿವ್ ಇದ್ರೆ ನಿಮ್ಮ ಡಯಾಗ್ನೋಸಿಸ್ ವೆರಿ ಕ್ಲಿಯರ್.
1: ಇದೀಗ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ ಅಥವಾ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ?
0: ಸೊ ಯೂಶಲಿ ಈ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಮಹಿಳೆಯರಲ್ಲಿ ಜಾಸ್ತಿ. ಒಂದಂದ್ರೆ ದೇ ಗೋ ಥ್ರೂ ಪ್ರೆಗ್ನೆನ್ಸಿ ಪೀರಿಯಡ್ಸ್, ಸೊ ದೇ ಹ್ಯಾವ್ ಮೋರ್ ಆಟೋಇಮ್ಯೂನ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಅಂದ್ರೆ ಅವರಿಗೆ ಬೇಗ ಕಂಡು ಹಿಡಿತದೆ, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಆದ ಕೂಡಲೇ ಅವರಿಗೆ ಪೀರಿಯಡ್ಸ್ ಆಗುದಿಲ್ಲ ಅಥವಾ ಡಿಸ್ಟರ್ಬೆನ್ಸ್ ಅಥವಾ ಮಕ್ಕಳಾಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಲೇಡೀಸ್ ಅಲ್ಲಿ ನಮ್ಗೆ ಬೇಗ ಗೊತ್ತಾಗೋದು ಕೂಡ ಜಾಸ್ತಿ, ರೋಗ ಕೂಡ ಅವರಲ್ಲಿ ಜಾಸ್ತಿ. ಬಟ್ ಲಕ್ಕಿಲಿ ಏನಂದ್ರೆ ಥೈರಾಯ್ಡ್ ಕಾಯಿಲೆ ಬಂದ ಮೇಲೆ ಲೇಡೀಸ್ಗೆ ಅಷ್ಟು ಉಪದ್ರ ಕೊಡುದಿಲ್ಲ, ಅಂದ್ರೆ ಸಿವಿಯರ್ ಡಿಸೀಸಸ್ ಕಮ್ಮಿ. ವೆರೆಸ್ ಮೇಲ್ಸ್ ಅಲ್ಲಿ ಕೆಲವೊಮ್ಮೆ ಥೈರಾಯ್ಡ್ ಅಲ್ಲಿ ಹೈಪರ್ ಥೈರಾಯ್ಡ್ ಅಲ್ಲಿ ಕಣ್ಣು ಪ್ರಾಬ್ಲಮ್ ಎಲ್ಲ ಬರ್ಬೋದು, ಅದೆಲ್ಲ ಮೇಲ್ಸ್ ಅಲ್ಲಿ ಜಾಸ್ತಿ, ಲೇಡೀಸ್ ಅಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ.
1: ಅಂದ್ರೆ ಈ ಸಮಸ್ಯೆ ಇದ್ದವರು ಮತ್ತೆ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಹೇಗೆ?
0: ಹಾ, ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಈಗ ಅದರಲ್ಲಿ ಮೈಲ್ಡ್ ಸಿವಿಯರ್ ಆ ತರ ಉಂಟು. ಈಗ ಮೈಲ್ಡ್ ಡಿಸೀಸ್ ಎಲ್ಲರಿಗೂ ಮೆಡಿಸಿನ್ ಬೇಡ, ಕೆಲವೊಮ್ಮೆ ಆಟೋಮ್ಯಾಟಿಕ್ಲಿ ಸೆಟಲ್ ಆಗುತ್ತೆ. ಮತ್ತೆ ಓವರ್ಟ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮೆಡಿಸಿನ್ ಬೇಕು, ಅಂಡ್ ಯೂಶಲಿ ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಕೆಲವೊಮ್ಮೆ ಗರ್ಭಿಣಿಗೆ ನಾವು ಶಾರ್ಟ್ ಟರ್ಮ್ ಮೆಡಿಸಿನ್ ಕೊಡ್ತೇವೆ, ಅದು ಯೂಶಲಿ ಡೆಲಿವರಿ ಆದ್ಮೇಲೆ ಬಂದ್ ಮಾಡ್ತೇವೆ. ವೆರಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್, ಅಂದ್ರೆ ಆಲ್ಮೋಸ್ಟ್ ನಾವೀಗ ಟ್ರೀಟ್ಮೆಂಟ್ ಕೊಟ್ರೆ 60-80% ಪೇಷಂಟ್ಗೆ ಕ್ಯೂರ್, ಅಂದ್ರೆ ಟೆಂಪರರಿ ಕ್ಯೂರ್ ಆಗ್ತದೆ. ಆ ಟೆಂಪರರಿ ಕ್ಯೂರ್ ಅಲ್ಲಿ ಒಂದು 20% ಪೇಷಂಟ್ಗೆ ಪುನಃ ಬರ್ಬೋದು ರೋಗ, ಉಳಿದವರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ಬೋದು. ಒಂದು 30-40% ಪೇಷಂಟ್ಗೆ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಸಿನ್ ಬೇಕಾಗ್ತದೆ. ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಮೆಡಿಸಿನ್ ತಗೊಳ್ಳೋದು. ಸೊ ತುಂಬಾ ಜನ ಏನಾಗ್ತದೆ, ಇದೆಲ್ಲ ಕ್ರಾನಿಕ್ ಕಾಯಿಲೆಗಳು, ತಿಂಗಳು ಕಟ್ಲೆ ವರ್ಷ ಕಟ್ಲೆ ಮೆಡಿಸಿನ್ ತಗೊಳ್ಬೇಕು, ಮಿಡ್ಲ್ ಅಲ್ಲಿ ಫ್ರಸ್ಟ್ರೇಷನ್ ಆಗಿ ಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗೋದು.
1: ಈಗ ಸರಿಯಾಗಿ ಮದ್ದು ತಗೊಳ್ಳದೇ ಇದ್ರೆ ಆವಾಗ ಯಾವ ರೀತಿಯಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು?
0: ಎರಡರಲ್ಲಿಯೂ ಹೈಪೋಥೈರಾಯ್ಡಿಸಮ್ ಮೆಡಿಸಿನ್ ಸಡನ್ಲಿ ಬಿಟ್ಟರೆ ಒಂದು ಮಿಕ್ಸ್ ಎಡಿಮಾ ಕೋಮಾ ಅಂತ ಆಗ್ಬೋದು, ಅಂದ್ರೆ ಕಾಲು ದಪ್ಪಾಗುದು, ಮುಖ ದಪ್ಪಾಗುದು, ಹಾರ್ಟ್ ರೇಟ್ ಕಮ್ಮಿ ಆಗುದು ಅಥವಾ ತುಂಬಾ ಡ್ರೌಸಿ ಆಗುದು, ಅದು ಆಗ್ಬೋದು. ಹೈಪರ್ ಥೈರಾಯ್ಡಿಸಮ್ ಅವ್ರ ಮೆಡಿಸಿನ್ ಬಿಟ್ಟರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಆಗ್ಬೋದು, ಅಲ್ಲಿ ಉಲ್ಟಾ ಹಾರ್ಟ್ ರೇಟ್ ಜಾಸ್ತಿ ಆಗುದು, ಲೂಸ್ ಮೋಷನ್ ಆಗುದು, ಅಲ್ಲಿ ಕೂಡ ಎರಡು ಕಾಯಿಲೆ ಈಕ್ವಲಿ ಡೇಂಜರಸ್, ಸಡನ್ ಬಿಡಬಾರ್ದು ಯಾವಾಗ್ಲೂ.
1: ಈಗ ಈ ಥೈರಾಯ್ಡ್ ಸಮಸ್ಯೆಗಳ ಆರಂಭಿಕ ಲಕ್ಷಣಗಳು ಅಂತ ಏನಾದ್ರೂ ಇರ್ತದ?
0: ಎರಡೂ ಕಾಯಿಲೆಯಲ್ಲಿ ಲಕ್ಷಣ ಇರ್ಬೋದು. ಅಂದ್ರೆ ಹೈಪೋಥೈರಾಯ್ಡಿಸಮ್ ಪೇಷಂಟ್ ಅಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಮತ್ತೆ ಹೇರ್ ಫಾಲ್, ಸ್ವಲ್ಪ ಲೇಸಿನೆಸ್ ಆಗುದು, ಸ್ವಲ್ಪ ದಪ್ಪ ಆಗುದು, ಈ ತರ ಪ್ರಾಬ್ಲಮ್ಗಳು ಬರ್ಬೋದು. ವೆರೆಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಉಲ್ಟಾ ವೇಟ್ ಲಾಸ್, ಎದೆ ಡಬ ಜಾಸ್ತಿ ಆಗೋದು, ಲೂಸ್ ಮೋಷನ್, ಈ ತರ ಪ್ರಾಬ್ಲಮ್ಸ್ಗಳು ಬರ್ಬೋದು. ಮತ್ತೆ ಕೆಲವರಿಗೆ ಕಣ್ಣು ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ಹೈಪರ್ ಥೈರಾಯ್ಡ್ ಪೇಷಂಟ್ ಹೆಚ್ಚಿನವರಿಗೆ ಸಿಂಪ್ಟಮ್ ಇರ್ತದೆ, ಬಟ್ ಹೈಪೋಥೈರಾಯ್ಡ್ ಎಷ್ಟೋ ಟೈಮ್ ಪೇಷಂಟ್ ಯಾವುದು ಸ್ಕ್ರೀನಿಂಗ್ ಚೆಕ್ಗೆ ಹೋಗ್ತಾರೆ, ರಿಪೋರ್ಟ್ ನೋಡುವಾಗ ರಿಪೋರ್ಟ್ ಆ ತರ ಇರ್ತದೆ. ಸೊ ಹೈಪೋಥೈರಾಯ್ಡ್ ಎಲ್ಲಾ ಪೇಷಂಟ್ಗೆ ಸಿಂಪ್ಟಮ್ ಇರಬೇಕಂತ ಇಲ್ಲ, ಮತ್ತೆ ಎಲ್ಲಾ ನಾನು ಹೇಳಿದ ಸಿಂಪ್ಟಮ್ ಇರ್ಬೇಕಂತನೂ ಇಲ್ಲ. ಸೊ ಕೆಲವರು ವಿದೌಟ್ ಸಿಂಪ್ಟಮ್ಸ್ ಬರ್ತಾರೆ.
1: ಡಾಕ್ಟರ್, ಹಾಗೆ ಈಗ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಹಾರ್ಮೋನ್ ಸಮಸ್ಯೆಗಳು ಬರುತ್ತೆ?
0: ಸೊ ಮಹಿಳೆಯರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಈಗ ಥೈರಾಯ್ಡ್ ಇಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಈಗ ಒಂದ್ಸಲ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಪಾಲಿಸಿಸ್ಟಿಕ್ ಓವರಿ, ಅದೀಗ ರೀನೇಮ್ ಆಗಿದೆ PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂತ. ಇದರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್, ಪಿಂಪಲ್ಸ್, ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೆ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗೋದು ಆಗ್ಬೋದು. ಮತ್ತೆ ನಿಮ್ಮ ಪಿಟ್ಯುಟ್ರಿ ಗ್ಲ್ಯಾಂಡ್ ಅಲ್ಲಿ ಒಂದು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ, ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆದ್ರೆ ಕೂಡ ಇನ್ಫರ್ಟಿಲಿಟಿ ಬರ್ಬೋದು. ಮತ್ತೆ ಮುಂದೆ ಹೋಗಿ ಈಗ ಒಂದ್ಸಲ ಮೆನೋಪಾಸ್ ಅಂದ್ರೆ ಪೀರಿಯಡ್ಸ್ ನಿಲ್ಲುವ ಸಮಯ 50 years ಆಗುವಾಗ ಈ ಸಡನ್ಲಿ ಹಾರ್ಮೋನ್ ಡೆಫಿಷಿಯನ್ಸೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಏನಾಗ್ಬೋದು, ಸಡನ್ ಸ್ವೆಟ್ಟಿಂಗ್ ಆಗೋದು, ನಾವು ಅದಕ್ಕೆ ಹಾಟ್ ಫ್ಲಷಸ್ ಅಂತ ಕರಿತೇವೆ, ಅದರಿಂದ ರಗಳೆ ಆಗ್ಬೋದು. ಇನ್ನೊಂದು 5-10 years ಆಗುವಾಗ ಇಸ್ಟ್ರೋಜನ್ ಆಕ್ಚುಲಿ ಬೋನಿಗೆ ಒಳ್ಳೇದು, ಸೊ ಅದು ಕಟ್ ಆಫ್ ಆಗುವಾಗ ಬೋನ್ಗಳು ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬೋದು. ಸೊ ಯೂಶಲಿ ನಾವು ಏನ್ ಮಾಡ್ತೇವೆ, ಮೆನೋಪಾಸ್ ಒಂದು 60 years ಹತ್ರ ಬರುವಾಗ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್

0: ಅಂತ ಮಾಡ್ತೇವೆ. ಈ ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಲ್ಲಿ ನಮಗೆ ಬೋನ್ಸ್ ವೀಕ್ ಉಂಟಾ ಸ್ಟ್ರಾಂಗ್ ಉಂಟಾ ಅಂತ ಗೊತ್ತಾಗ್ತದೆ.
1: ಈಗ ತಾವು ಹೇಳಿದ್ರಿ PCOS ಅಂದ್ರೆ ಈಗ PMOS ಅಂತ ಮರುನಾಮಕರಣ ಆಗಿದೆ ಅಂತ, ಇದರ ಲಕ್ಷಣಗಳು ಏನಿರ್ತವೆ ಡಾಕ್ಟ್ರೆ?
0: PCOS ಅಥವಾ PMOS ಅದು ಗಾರ್ಡನ್ ವೆರೈಟಿ ಇರ್ಬೋದು, ಅಂದ್ರೆ ಈಚ್ ಪೇಷಂಟ್ ಡಿಫ್ರೆಂಟ್. ಸೊ ಮುಂಚಿನ ಕಾಲ ಏನಿತ್ತು, ಜನರು ಸ್ಕ್ಯಾನಿಗೆ ಹೋಗ್ತಾ ಇತ್ತು, ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡುವಾಗ ನಿಮ್ಗೆ PCOD ಉಂಟು ಅಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಗೆ ಏನ್ ಗೊತ್ತಾಗಿದೆ, ಈಚ್ ಪರ್ಸನ್ ಡಿಫ್ರೆಂಟ್. ಕೆಲವರಿಗೆ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದ್ರೂ PCOD ಇರ್ಬೋದು. ಕೆಲವರಿಗೆ ಬರೀ ಆಕ್ನೆ ಇರುತ್ತೆ ಮತ್ತೆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲಿ ಗಂಡ್ಸ್ರಲ್ಲಿ ಇಸ್ಟ್ರೋಜನ್ ಇರ್ತದೆ ಬಟ್ ಕಮ್ಮಿ ಲೆವೆಲ್, ಹಾಗೆ ಲೇಡೀಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ವಿಚ್ ಇಸ್ ಅ ಜೆಂಟ್ಸ್ ಹಾರ್ಮೋನ್, ಬಟ್ ಅದು ಲೋ ಲೆವೆಲ್ ಇರ್ತದೆ. ಸೊ ಈ PCOD ಪೇಷಂಟ್ಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು. ಕೆಲವರು ಹೇರ್ ಫಾಲ್ ಅಥವಾ ಫೇಷಿಯಲ್ ಹೇರ್ ಪ್ರಾಬ್ಲಮ್ ಇಟ್ಕೊಂಡು ಬರ್ಬೋದು. ಕೆಲವರು ಇನ್ಫರ್ಟಿಲಿಟಿ ಚೆಕ್ಅಪ್ ಮಾಡುವಾಗ ಗೊತ್ತಾಗ್ಬೋದು PCOD ಉಂಟಂತ. ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ನಾವು ಅಟ್ ಲೀಸ್ಟ್ 2 ಏನಾದರೂ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೆ, ಫಾರ್ ಎಕ್ಸಾಂಪಲ್ ಸ್ಕ್ಯಾನ್, ಬ್ಲಡ್ ಟೆಸ್ಟ್ ಅಥವಾ ನಿಮ್ಮ ಸಿಂಪ್ಟಮ್ಸ್ ಇದ್ರೆ ನಾವು ಈ ತರ ಡಯಾಗ್ನೋಸ್ ಮಾಡ್ತೇವೆ. ಮತ್ತೆ ಯಾಕೆ ರೀನೇಮ್ ಮಾಡಿದಾರಂದ್ರೆ, ಮುಂಚೆ ಇಟ್ ವಾಸ್ ಜಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್, ಬಟ್ ಈಗ ಏನ್ ಗೊತ್ತಾಗಿದೆ ಅಂದ್ರೆ, ಈ ಪೇಷಂಟ್ ಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ ಡಯಾಬಿಟೀಸ್ ಅಲ್ಲಿ, ಸೊ ಡಯಾಬಿಟೀಸ್ ಅಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ. ಆ ಸೇಮ್ ಪ್ರಾಬ್ಲಮ್ PCOD ಅಲ್ಲಿ ಕೂಡ ಇರ್ತದೆ. ಸೊ ಯೂಶಲಿ ಅವರು ಫಸ್ಟ್ ನಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮತ್ತೆ ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಮತ್ತೆ ಅವ್ರು ಕನ್ಸೀವ್ ಆದ್ರೆ ಯೂಶಲಿ ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರ್ಬೋದು, ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್. ಮುಂದೆ ಹೋಗಿ ಅವ್ರು ಸ್ವಲ್ಪ ಏಜ್ ಆಗುವಾಗ ಅವರಿಗೆ ನಾರ್ಮಲ್ ಡಯಾಬಿಟೀಸ್ ಬರ್ತದೆ. ಸೊ ಇಟ್ ಇಸ್ ಅ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಅದನ್ನ ರೀನೇಮ್ ಮಾಡಿದ್ದಾರೆ.
1: ಈ PMOS ಸಮಸ್ಯೆ ಏನು ಹೇಳಿದ್ರಿ, ಅದು ಯಾಕಾಗಿ ಬರುತ್ತೆ ಮತ್ತೆ ಯಾರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ?
0: ಯೂಶಲಿ ನಮ್ಮ ಹೈಟ್ಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ರೆ, ಅದಕ್ಕೆ ನಾವು BMI ಅಂತ ಹೇಳ್ತೇವೆ. ಸೊ BMI ಜಾಸ್ತಿ ಇದ್ದವರು, ಎಸ್ಪೆಷಲಿ 25 ಮೇಲೆ ಇದ್ದವರಿಗೆ ಈ ಪ್ರಾಬ್ಲಮ್ಗಳು ಕಾಮನ್. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವು ಲೀನ್ PCOD ಅಂತ ಇದ್ದಾರೆ, ಅಂದ್ರೆ ಅವರ ಹೈಟ್ಗೆ ಅವರ ವೆಯ್ಟ್ ಆಕ್ಚುಲಿ ಒಳ್ಳೇದೇ ಉಂಟು, ಆದರೂ ಅವರಿಗೆ ಈ ರೋಗ ಉಂಟು. ಇದು ಯಾಕೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ. ಸೊ ನಾರ್ಮಲಿ ನಮ್ಮ ಬಾಡಿಗೆ, ನಾನು ಹೇಳಿದ್ನಲ್ಲ, ಇನ್ಸುಲಿನ್ ಲೆವೆಲ್ ಶುಗರ್ ಮೇಂಟೈನ್ ಮಾಡುತ್ತೆ, ಬಟ್ ಕೆಲವರಿಗೆ ಈ ಇನ್ಸುಲಿನ್ ತುಂಬಾ ಬೇಕಾಗ್ತದೆ ಸೇಮ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಸಪೋಸ್ ಒಬ್ಬನಿಗೆ ಇನ್ಸುಲಿನ್ ಲೆವೆಲ್ 4 ಇದ್ರೆ ಸಾಕು ಅಂತ ಎಣಿಸ್ಕೊಳ್ಳಿ, ಈಸ್ ಅ ನಾರ್ಮಲ್ ಪರ್ಸನ್. ಇನ್ನೊಬ್ಬರಿಗೆ 30 ಬೇಕು ಇನ್ಸುಲಿನ್ ಲೆವೆಲ್ ಅದೇ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಅಂತವರಿಗೆ ಡಯಾಬಿಟೀಸ್ ಬರುವ ಸಾಧ್ಯತೆ ಜಾಸ್ತಿ, PCOD ಬರುವ ಸಾಧ್ಯತೆ ಜಾಸ್ತಿ. ಸೊ ಇಟ್ಸ್ ಆಲ್ ಲಿಂಕ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್.
1: ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರ್ತದೆ, ಅಂದ್ರೆ ಅದು ಸಂಪೂರ್ಣವಾಗಿ ಗುಣವಾಗುತ್ತಾ ಅಥವಾ ಅದಕ್ಕೆ ಮತ್ತೆ ಮತ್ತೆ ಮದ್ದು ಮಾಡ್ತಾ ಇರಬೇಕಾಗುತ್ತಾ?
0: ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಸೊ ಎಲ್ಲರಿಗೂ ಮೆಡಿಸಿನ್ ಬೇಡ. ಕೆಲವೊಮ್ಮೆ ಕಾಸ್ಮೆಟಿಕ್ ಪ್ರಾಬ್ಲಮ್ ಇಂದ ಪೇಷಂಟ್ಸ್ ಬರ್ತಾರೆ, ಫಾರ್ ಎಕ್ಸಾಂಪಲ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ, ಕೆಲವೊಮ್ಮೆ ಗೈನಕಾಲಜಿಸ್ಟ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಇದ್ರೆ ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ವಿಚ್ ವಿ ಯೂಸ್ ಫಾರ್ ಡಯಾಬಿಟೀಸ್ ಆಲ್ಸೋ. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ನಾವು OCPILS ಅಂತ ಕೊಡ್ತೇವೆ. ಮತ್ತೆ ಈಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದು ಹೇರ್ ಟು ಟೆಸ್ಟೋಸ್ಟೆರಾನ್ ಆಕ್ಷನ್ ಬ್ಲಾಕ್ ಮಾಡುವಂತ ಮೆಡಿಸಿನ್ಸ್ ಕೊಡ್ತೇವೆ. ಇನ್ಫರ್ಟಿಲಿಟಿ ಇದ್ರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೆಲವು ಇಂಜೆಕ್ಷನ್ಸ್ ಕೊಟ್ಟು ಅದನ್ನ ಸರಿಪಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಷಂಟ್.
1: ಡಾಕ್ಟರ್, ಈಗ ದೇಹದ ಹಾರ್ಮೋನ್ ಸಮತೋಲನದಲ್ಲಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ ಮತ್ತೆ ಯಾವ ರೀತಿಯಾದಂತಹ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ?
0: ಆಹಾರ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಮೇನ್ ಇಂಟೇಕ್ ಇಸ್ ಕಾರ್ಬೋಹೈಡ್ರೇಟ್, ಅಂದ್ರೆ ನಾವು ರೈಸ್, ಚಪಾತಿ ಇಂಥದ್ದೇ ಜಾಸ್ತಿ ತಿನ್ನೋದು, ಮತ್ತೆ ಇತ್ತೀಚೆಗೆ ಚೀಸ್, ಬಟರ್, ಘೀ ಇಂಥದ್ದು ಜಾಸ್ತಿ ಆಗಿದೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಈ ವೆಸ್ಟರ್ನ್ ಡಯಟ್ಗೆ ತುಂಬಾ ಕಮ್ಮಿ. ಸೊ ಅದನ್ನ ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಈ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಟ್ ಡೌನ್ ಮಾಡಬೇಕು. ಹಾಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ತರಕಾರಿ, ನಿಮ್ಮ ಫ್ರೂಟ್ಸ್, ದಿ ವೆಜಿಟೇಬಲ್ಸ್, ಸೊ ಇದನ್ನ ಕೂಡ ಜಾಸ್ತಿ ಮಾಡಬೇಕು. ಸೊ ಈ ತರ ಮಾಡಿದ್ರೆ ರೋಗಗಳು ಕಮ್ಮಿ.
1: ಮತ್ತೆ ಜೀವನ ಶೈಲಿ ಹೇಗಿರಬೇಕಾಗುತ್ತೆ, ಎಕ್ಸಸೈಸ್ ಎಷ್ಟು ನಿಯಮಿತವಾಗಿ ಮಾಡಬೇಕಾಗುತ್ತೆ?
0: ಸೊ ಅಟ್ ಲೀಸ್ಟ್ 6 days per week ಅರ್ಧ ಗಂಟೆ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಎಕ್ಸಸೈಸ್ ಎನಿಥಿಂಗ್ ಇರ್ಬೋದು, ಕಾರ್ಡಿಯೋ ಇರ್ಬೋದು, ಕಾರ್ಡಿಯೋ ಅಂದ್ರೆ ವಾಕ್ ಮಾಡೋದು, ಓಡೋದು, ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ ಬಂತು. ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಈಗ ಜಿಮ್ ಹೋಗೋದು, ಡಂಬಲ್ಸ್ ಎತ್ತದು. ಸೊ ಇಟ್ ಕುಡ್ ಮಿಕ್ಸ್ ಇದ್ರೆ ಒಳ್ಳೇದು, ಬಟ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಾಗ್ತದಂದ್ರೆ, ನಾವು ಈ ತರ ಎಕ್ಸಸೈಸ್ ಮಾಡಿದ್ರೆ ಎಕ್ಸ್ಟ್ರಾ ಎನರ್ಜಿ ಅಥವಾ ಗ್ಲೂಕೋಸ್ ನಮ್ಮ ಬಾಡಿಲಿ ಇದ್ದದ್ದು ಅದು ಸ್ಪೆಂಟ್ ಆಗ್ತದೆ. ಸೊ ದೆನ್ ನಿಮ್ಗೆ ಈ ಪ್ರಾಬ್ಲಮ್ಗಳು ಕಮ್ಮಿ.
1: ಡಾಕ್ಟರ್, ಹಾಗೆ ಈ ಕ್ರೋನಿಕ್ ಡಿಸೀಸಸ್ ಅಂತ ಹೇಳಿದ್ರಿ ತಾವು, ಅಂದ್ರೆ ವರ್ಷಗಟ್ಟಲೆ ಇರುವಂತಹ ದೀರ್ಘಕಾಲೀನ ಕಾಯಿಲೆಗಳು ಅಂತ ಹೇಳಿ, ಅದಕ್ಕೆ ಮೆಡಿಸಿನ್ ಅನ್ನ ಎಷ್ಟರ ತನಕ ತಗೋಬೇಕಾಗತ್ತೆ, ಅಂದ್ರೆ ಅದಕ್ಕೆ ಏನಾದ್ರೂ ಕೊನೆ ಅಂತ ಇರ್ತದ ಅಥವಾ ತಗೊಳ್ಳದೆ ಇದ್ರೆ ಆಗ್ತದ, ಹೇಗೆ?
0: ಡಯಾಬಿಟೀಸ್ ಕಾಯಿಲೆಯಲ್ಲಿ ಮೆಡಿಸಿನ್ಸ್ ಲೈಫ್ ಲಾಂಗ್, ಅಂದ್ರೆ ಕಾಯಿಲೆ ಲೈಫ್ ಲಾಂಗ್. ಈಗ ತುಂಬಾ ಜನ ಕೇಳ್ತಾರೆ, ಸರ್ ಮೆಡಿಸಿನ್

0: ಹಾಕ್ಬೇಡಿ, ಹಾಕಿದ್ರೆ ಅದು ಲೈಫ್ ಲಾಂಗ್ ಆಗ್ತದೆ. ಸೊ ನಾವು ಮೆಡಿಸಿನ್ ಹಾಕಿದಕ್ಕೆ ಲೈಫ್ ಲಾಂಗ್ ಆಗುದಲ್ಲ, ಕಾಯಿಲೆ ಲೈಫ್ ಲಾಂಗ್. ಬಟ್ ಮೆಡಿಸಿನ್ ಸೇಮ್ ಇರುವುದಿಲ್ಲ. ಈಗ ತುಂಬ ಜನ ನಾನು ಇವತ್ತು ಟ್ಯಾಬ್ಲೆಟ್ ಹಾಕಿರ್ತೇನೆ, ಒಂದು ವರ್ಷ ಆದ್ಮೇಲೆ ಅದೇ ತಗೊಳ್ತಾ ಇರ್ತಾರೆ. ಸೊ ಎವ್ರಿ 3 ಮಂತ್ಸ್ ನಾವು ರಿಅಸೆಸ್ ಮಾಡಬೇಕು. ನಿಮ್ದು ಈಗ ಡಯಟ್ ಎಕ್ಸಸೈಸ್ ಒಳ್ಳೇದಿದ್ರೆ ನಾವು ಕಮ್ಮಿ ಮಾಡ್ಬೋದು, ಹಾಗೆ ಶುಗರ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಜಾಸ್ತಿ ಮಾಡ್ಬೋದು. ಮತ್ತೆ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಒಂದು ಟರ್ಮ್ ಬಂದಿದೆ, ರೆಮಿಷನ್, ಡಯಾಬಿಟೀಸ್ ರಿವರ್ಸಲ್ ಅಂತ ನೀವು ಕೇಳಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ನಿಮ್ಗೆ ಶುಗರ್ ಬಂದಿದ್ರೆ ಅಂಡ್ ನೀವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ, ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡಿದ್ರೆ ಅದು ರಿವರ್ಸ್ ಆಗ್ಬೋದು. ಆಕ್ಚುಲಿ ರಿವರ್ಸ್ ಇಸ್ ನಾಟ್ ಅ ಮೆಡಿಕಲ್ ಟರ್ಮ್, ನಾವು ಅದನ್ನ ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಏನಂದ್ರೆ ಕಾಯಿಲೆ ಉಂಟು ಬಟ್ ಮೆಡಿಸಿನ್ ಬೇಡ. ಸೊ ವಿತ್ ಯು ಮೇಂಟೈನ್ ಡಯಟ್ ಅಂಡ್ ಎಕ್ಸಸೈಸ್. ಸೊ ಅದು ಒಂದು ಇದುಂಟು. ಬಟ್ ತುಂಬಾ ವರ್ಷ ಶುಗರ್ ಬಂದ್ಮೇಲೆ ರೆಮಿಷನ್ಗೆ ಹೋಗುದಿಲ್ಲ, ಫಸ್ಟ್ 2 to 5 ಇಯರ್ಸ್ ಚಾನ್ಸಸ್ ಇರ್ತದೆ.
1: ಈಗ ಈ ಡಯಾಬಿಟಿಸ್ ಇರುವವರು ಯಾವ ವಿಷಯಗಳ ಕುರಿತು ಜಾಗರೂಕರಾಗಿರಬೇಕಾಗುತ್ತೆ?
0: ಶುಗರ್ ಇಸ್ ಅ ಸೈಲೆಂಟ್ ಡಿಸೀಸ್. ತುಂಬಾ ಜನ ಹೇಳ್ತಾರೆ, ಸರ್ ನಾನು ಶುಗರ್ ಚೆಕ್ ಮಾಡಲಿಲ್ಲ, ನಂಗೆ ಅಂತ ಫೀಲಿಂಗ್ ಇಲ್ಲ ಅಂತ. ಸೊ ಫೀಲಿಂಗ್ ಅಲ್ಲಿ ಹೋಗ್ಬೇಡಿ, ನಾವು ಆಬ್ಜೆಕ್ಟಿವ್ ಆಗಿರಬೇಕು. ಸೊ ಲ್ಯಾಬ್ಗೆ ಅಟ್ಲೀಸ್ಟ್ 3 ಮಂತ್ಸ್ ಹೋಗಿ ಎಚ್ ಬಿ ಎ ಒನ್ ಸಿ ಅಂತ ಮಾಡಬೇಕು. ಅದು ನಮ್ಮ 3 ಮಂತ್ ಆವರೇಜ್ ಅನ್ನ ಕೊಡುತ್ತೆ. ಎಚ್ ಬಿ ಎ ಒನ್ ಸಿ 7 ಒಳಗಡೆ ಇದ್ರೆ ನಿಮ್ಮ ಶುಗರ್ಸ್ ಆರ್ ಆನ್ ಟಾರ್ಗೆಟ್ ಅಂತ ಲೆಕ್ಕ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ಟೆಸ್ಟ್ ಮಾಡದೆ ಗೊತ್ತಾಗುದಿಲ್ಲ. ಈಗ ಎಲ್ಲ ಪೇಷಂಟ್ಗೆ ಸಿಂಪ್ಟಮ್ ಇರುದಿಲ್ಲ, ಹೈ ಶುಗರ್ ಇರಲಿ ಲೋ ಶುಗರ್ ಇರಲಿ. ಮತ್ತೆ ನಾವು ಸಿಂಪ್ಟಮಿಗೆ ಕಾದ್ರೆ ಆಲ್ರೆಡಿ ಡಿಸೀಸ್ ಡ್ಯಾಮೇಜ್ ಮಾಡಿ ಇರ್ತದೆ, ಮತ್ತೆ ನಮ್ಮ ಬಾಡಿ ಸ್ಪೇರ್ ಪಾರ್ಟ್ ಸಿಕ್ಕುದಿಲ್ಲ. ಸೊ ಡ್ಯಾಮೇಜ್ ಆದ್ರೆ ಇಟ್ಸ್ ಪರ್ಮನೆಂಟ್. ಈಗ ಕೆಲವರು ರೆಟಿನೋಪತಿ ಇಟ್ಕೊಂಡು ಬರ್ತಾರೆ, ಅದು ನೀವು ವೆಲ್ಡಿಂಗ್ ತರ ಮಾಡಿ ಸರಿ ಅರ್ಧ ಸರಿ ಮಾಡ್ಬೋದು, ರಿಪೇರ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಆಗಿದ್ದು ಆಗಿದೆ. ಸೊ ಡ್ಯಾಮೇಜ್ ಆಗೋ ಮುಂಚೆ ಹಿಡಿಬೇಕಾದ್ರೆ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕು. ಮತ್ತೆ ವರ್ಷಕ್ಕೊಮ್ಮೆ ಕಣ್ಣು, ಕಿಡ್ನಿ, ಕೊಲೆಸ್ಟ್ರಾಲ್ ಇದೆಲ್ಲ ಚೆಕ್ ಮಾಡಿದ್ರೆ ಒಳ್ಳೇದು.
1: ಎಷ್ಟೊತ್ತು ನಮಗೆ ಈ ಹಾರ್ಮೋನಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.
2: ನಮಸ್ಕಾರ ಕೇಳುಗರೆ, ನಾನು ರಾಜಶ್ರೀ ಸುಶೀಲ್ ಕುಮಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಒಂದು ಮಹತ್ತರ ಯೋಜನೆಯಾದಂತಹ ಅಟಲ್ ಭೂಜಲ್ ಯೋಜನೆಯ ಕುರಿತಂತೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಏನಿದು ಅಟಲ್ ಭೂಜಲ ಯೋಜನೆ, ಯಾವ ವರ್ಷದಲ್ಲಿ ಇದನ್ನು ಜಾರಿಗೆ ತರಲಾಯಿತು, ಏನಿದರ ಉದ್ದೇಶ, ದೇಶದ ಯಾವೆಲ್ಲ ರಾಜ್ಯಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಇದರಿಂದ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಅಟಲ್ ಭೂಜಲ್ ಯೋಜನೆ, ಹೆಸರೇ ಸೂಚಿಸುವಂತೆ ಇದು ಅಂತರ್ಜಲದ ಸಂರಕ್ಷಣೆಯ ಮಹತ್ತರವಾದಂತಹ ಉದ್ದೇಶದೊಂದಿಗೆ ಕಾರ್ಯರೂಪಕ್ಕೆ ತರಲಾದಂತಹ ಒಂದು ಯೋಜನೆಯಾಗಿದೆ. ನೀರು ಒಂದು ಪ್ರಮುಖ ನೈಸರ್ಗಿಕವಾದಂತಹ ಸಂಪನ್ಮೂಲವಾಗಿದೆ. ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತಾಗಿದೆ. ನೀರಿನ ಸರಳ ಅರ್ಥವೆಂದರೆ ಜೀವನ. ಜೀವನಕ್ಕೆ ಆಹಾರ ಎಷ್ಟು ಮುಖ್ಯವೋ ನೀರೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಜೀವಿಗಳು, ಪ್ರಾಣಿಗಳು, ಮರಗಳು ಮತ್ತು ಸಸ್ಯ ಸಂಕುಲ ನೀರಿನಿಂದ ಜೀವಂತವಾಗಿದೆ. ನೀರಿಲ್ಲದಿದ್ದರೆ ಭೂಮಿಯ ಮೇಲೆ ಜೀವನ ಸಾಧ್ಯವಿಲ್ಲ. ಆದರೆ ದುರದೃಷ್ಟವೆನ್ನುವಂತೆ ಅಂತಹ ಜೀವಜಲ ಎಲ್ಲರಿಗೂ ಲಭ್ಯವಾಗುತ್ತಿಲ್ಲ. ಈಗಲೂ ಕೂಡ ದೇಶದ ಎಷ್ಟೋ ರಾಜ್ಯಗಳಲ್ಲಿ ಜನರಿಗೆ ಕುಡಿಯಲು ಯೋಗ್ಯವಾದಂತಹ ನೀರು ದೊರಕದೇ ಇರುವುದು ಶೋಚನೀಯವಾದಂತಹ ವಿಚಾರ. ಇಂತಹ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಒದಗಿಸಬೇಕೆಂಬ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಲಾದಂತಹ ಯೋಜನೆಯೇ ಇದು. ಸ್ನೇಹಿತರೆ, ನಮ್ಮ ದೇಶ ವಿಶಾಲವಾದ ಪ್ರದೇಶ ಹಾಗೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರದೇಶ.

ಹಿಂದಿನಿಂದಲೂ ನೀರಾವರಿ ಮೂಲಗಳ ಸಂಶೋಧನೆ, ಅಭಿವೃದ್ಧಿ ಹಾಗೂ ಸಮರ್ಪಕ ವಿತರಣೆ ಕೇವಲ ಹೆಚ್ಚಾಗಿ ಕೃಷಿ ಆಧಾರಿತ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಹಾಗೂ ವಿವೇಚನಾ ಚತುರತೆಯ ಫಲವಾಗಿ ಪ್ರತಿ ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂತಹ ಯೋಜನೆಯೇ ಅಟಲ್ ಭೂಜಲ್ ಯೋಜನೆ. ಇದು ಜಲಜೀವನ್ ಮಿಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವಂತಹ ಒಂದು ಯೋಜನೆ. ಅಂತರ್ಜಲ ಕುಸಿತದಂತಹ ಸಮಸ್ಯೆಯೊಂದಿಗೆ ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು 2018 ವಿಶ್ವಬ್ಯಾಂಕ್ನಿಂದ ಆರ್ಥಿಕ ಅನುಮೋದನೆಯನ್ನು ಪಡೆದು ಡಿಸೆಂಬರ್ 2019 ಅಟಲ್ ಭೂಜಲ ಯೋಜನೆಯನ್ನ ಜಲಜೀವನ್ ಮಿಷನ್ನ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನದ ವಿಶೇಷವಾದ ಸಂದರ್ಭದಲ್ಲಿ ದಿನಾಂಕ 25/12/2019 ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಜಲಶಕ್ತಿ ಸಚಿವಾಲಯ ಇದರ ಪೂರ್ಣ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತದೆ. ಸದರಿ ಯೋಜನೆಯು 2020-21 2024-25 ಸಾಲಿನ ಅವಧಿಗೆ ಇದರ ಅನುಷ್ಠಾನ ಹಾಗೂ ಪ್ರಗತಿಯ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ವಿಶ್ವಬ್ಯಾಂಕ್ನಿಂದ ಒಟ್ಟು $450 ಮಿಲಿಯನ್ ನೆರವಿನಿಂದ ದೇಶದ ಸುಮಾರು 7 ರಾಜ್ಯಗಳಾದಂತಹ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಹೀಗೆ 7 ರಾಜ್ಯದ 8,353 ಗ್ರಾಮಗಳಿಗೆ ನೀರಿನ ಸೌಲಭ್ಯವನ್ನ ಒದಗಿಸುವಂತಹ ಒಂದು ಯೋಜನೆ ಇದಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಹಾಗೂ ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನ ತಡೆಯುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಅರ್ಧದಷ್ಟು ಹಣವನ್ನ ಸರ್ಕಾರ ಭರಿಸಿದರೆ ಉಳಿದ ಅರ್ಧದಷ್ಟು ಹಣವನ್ನ ವಿಶ್ವಬ್ಯಾಂಕ್ನಿಂದ ಸಾಲದ ರೂಪದಲ್ಲಿ ಪಡೆಯಲಾಗಿದೆ. ಜನಸಂಖ್ಯೆ ಬೆಳವಣಿಗೆಯ ಸವಾಲುಗಳು, ಪರಿಜ್ಞಾನವಿಲ್ಲದ ನೀರಿನ ಬಳಕೆ ಹಾಗೂ ಜಾಗತಿಕ ತಾಪಮಾನದ ಏರಿಕೆಯಿಂದ ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳೆರಡೂ ಕೂಡ 21ನೇ ಶತಮಾನದಲ್ಲಿ ನೀರಿನ ಕೊರತೆಯನ್ನ ಎದುರಿಸುತ್ತಿದೆ. ಸಾಮಾನ್ಯವಾಗಿ ನೀರಿನ ಕೊರತೆಯಲ್ಲಿ 2 ವಿಧಗಳು, ಒಂದು ಭೌತಿಕ ನೀರಿನ ಕೊರತೆ, ಇನ್ನೊಂದು ಆರ್ಥಿಕ ನೀರಿನ ಕೊರತೆ. ಭೌತಿಕ ನೀರಿನ ಕೊರತೆ ಅಂದ್ರೆ ಆ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಸೀಮಿತ ನೀರಿನ ಸಂಪನ್ಮೂಲಗಳನ್ನ ಹೊಂದಿದ್ದು ಬೇಡಿಕೆ ಅಧಿಕವಾಗಿ ಸಮಸ್ಯೆ ಉಂಟಾಗುತ್ತದೆ. ಇದು ಭೌತಿಕ ನೀರಿನ ಕೊರತೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಸುಮಾರು 1.2 ಬಿಲಿಯನ್ ಜನರು ಭೌತಿಕ ನೀರಿನ ಕೊರತೆಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಆರ್ಥಿಕ ನೀರಿನ ಕೊರತೆ, ಈ ರೀತಿಯ ನೀರಿನ ಕೊರತೆಯು ಸಾಮಾನ್ಯವಾಗಿ ನೀರಿನ ಮೂಲ ಸೌಕರ್ಯಗಳ ಕೊರತೆ ಅಥವಾ ನೀರಿನ ಸಂಪನ್ಮೂಲಗಳ ಕಳಪೆ ನಿರ್ವಹಣೆಯಿಂದ ಉದ್ಭವಿಸುತ್ತವೆ. FAO ಅಂದಾಜಿನ ಪ್ರಕಾರ 1.6 ಬಿಲಿಯನ್ ಗಿಂತಲೂ ಹೆಚ್ಚಿನ ಜನರು ಆರ್ಥಿಕ ನೀರಿನ ಕೊರತೆಯನ್ನ ಎದುರಿಸುತ್ತಿದ್ದಾರೆ. ಭಾರತದಲ್ಲಿ ನೀರಿನ ಕೊರತೆಯ ಮುಖ್ಯ ಕಾರಣಗಳಲ್ಲಿ 90%ಕ್ಕಿಂತಲೂ ಹೆಚ್ಚಿನ ನೀರನ್ನ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದಾರೆ. ದೇಶದ 135 ಕೋಟಿ ಜನಸಂಖ್ಯೆಯ 80%ರಷ್ಟು ಜನರು ಕುಡಿಯುವ ಮತ್ತು ನೀರಾವರಿ ಅಂದರೆ ಕೃಷಿಗೆ, ಈ ಎರಡಕ್ಕೂ ಕೂಡ ಅಂತರ್ಜಲವನ್ನ ಬಳಸುತ್ತಿದ್ದಾರೆ. ಭಾರತವು ಕೃಷಿ ಉದ್ದೇಶಕ್ಕಾಗಿ ಸುಮಾರು 2 ಪಟ್ಟು ನೀರನ್ನ ಬಳಸುತ್ತಿದೆ. ಇದು ಸಮರ್ಥನೀಯವಲ್ಲದ ನೀರಿನ ಬಳಕೆಯಾಗಿದೆ. ಇನ್ನು ನೀರು ಉತ್ತೇಜಿಸುವುದು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಬೆಳೆಗಳ ಉತ್ತಮ ಆಯ್ಕೆಯಲ್ಲಿ ಮಾರ್ಗದರ್ಶನವನ್ನ ನೀಡುವುದು. ಇನ್ನು ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದ 14 ಜಿಲ್ಲೆಗಳ 1,199 ಗ್ರಾಮ ಪಂಚಾಯತ್ಗಳು ಒಳಗೊಂಡಿವೆ. ಭೂಜಲ ಸಂಪನ್ಮೂಲ ರಕ್ಷಣೆ, ಅದರ ಸದ್ಬಳಕೆ ಮತ್ತು ಸಮರ್ಪಕ ನಿರ್ವಹಣೆಯ ಉದ್ದೇಶದಿಂದ ಪಂಚಾಯತ್ ಮಟ್ಟದಲ್ಲಿ ಈ ಯೋಜನೆಯನ್ನ ಜಾರಿಗೆಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇದಕ್ಕಾಗಿ ಜಲ ಬಳಕೆದಾರರ ಸಂಘ ರಚನೆ, ಅಂತರ್ಜಲ ದತ್ತಾಂಶಗಳ ಸಂಗ್ರಹ ನಿರ್ವಹಣೆ, ಜನಜಾಗೃತಿ ಹಾಗೂ ನೀರಿನ ಸದ್ಬಳಕೆಯ ಬಗೆಗೆ ಜನರಲ್ಲಿ ಅರಿವು ಮೂಡಿಸುವುದು, ಈ ಕುರಿತಂತೆ ಹಲವಾರು ಯೋಜನೆಗಳನ್ನ ಹಾಕಿಕೊಳ್ಳಲಾಗಿದೆ. 2024 ವೇಳೆಗೆ ಪ್ರತಿ ಮನೆಗೂ ಪೈಪ್ಲೈನ್ ಮೂಲಕ ನೀರು ಒದಗಿಸುವ ಜಲಜೀವನ್ ಮಿಷನ್ನ ಗುರಿಯನ್ನ ದೃಷ್ಟಿಯಲ್ಲಿರಿಸಿಕೊಂಡು ಅಂತರ್ಜಲದ ತೀವ್ರ ಕೊರತೆಯನ್ನ ಎದುರಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಭೂಜಲ ಯೋಜನೆ ಜಾರಿಗೆಗೊಳ್ಳುತ್ತಿದೆ. ಕೆಲವು ದಶಕಗಳಿಂದೀಚೆಗೆ ಅಂತರ್ಜಲ ಕೊರತೆ, ಫ್ಲೋರೈಡ್ ಯುಕ್ತ ನೀರು

0: ನೀರಾಗುತ್ತಿರುವ ಜಲಮೂಲಗಳ ಬಗ್ಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವಂತಹ ಪ್ರಯತ್ನ ನಡೆಯುತ್ತಿದೆ. ಹಲವು ರಾಜ್ಯಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರೂ ಕೂಡ ಲಭಿಸುತ್ತಿಲ್ಲ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಸರ್ಕಾರ ಇನ್ನೂ ಕೂಡ ಪೂರ್ಣ ಯಶಸ್ಸನ್ನು ಕಂಡಿಲ್ಲ. ಕೇಂದ್ರ ಸರ್ಕಾರ 2024ನೇ ಸಾಲಿನೊಳಗಾಗಿ ಗ್ರಾಮೀಣ ಭಾಗದ 15 ಕೋಟಿ ಮನೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಸುವಂತಹ ಒಂದು ಕನಸನ್ನು ಕಂಡಿದೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಜನರ ಸಹಭಾಗಿತ್ವ ಕೂಡ ಅತಿ ಅವಶ್ಯಕವಾಗಿದೆ. ಪ್ರಗತಿ ಕೇವಲ ಕಡತಗಳಿಗಷ್ಟೇ ಸೀಮಿತಗೊಳ್ಳದೆ ಉದ್ದೇಶಿತ ಗುರಿ ಸಾಧಿಸಲು ಬೇಕಾದಂತಹ ಒಂದು ಹೊಂದಾಣಿಕೆಯೂ ಕೂಡ ಅವಶ್ಯಕವಾಗಿದೆ. ಜನರು ಈ ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಂಡು ಪರಿಹಾರೋಪಾಯಗಳೊಂದಿಗೆ ಸಮರ್ಥವಾಗಿ ಕೈಜೋಡಿಸಿದ್ದಲ್ಲಿ ಸರ್ಕಾರದ ಉದ್ದೇಶ ಸಫಲವಾಗುವುದರಲ್ಲಿ ಸಂಶಯವಿಲ್ಲ.
1: ಸ್ನೇಹಿತರೆ, ಕೇಂದ್ರದ ಈ ಯೋಜನೆಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರಗಳು.
2: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಬಂದಾದ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾತನಾಡಿದವರು ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 1:10 ನಿಮಿಷವಾಗಲಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ನೆರೆಯ ಯಾವುದೇ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆಯಿದೆ, ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 ಕೆಜಿ ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಮೊದಲ 4 ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ

0: ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 kg ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1,600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ ಆರೋಗ್ಯ ಮತ್ತು ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನು ಈ ವರ್ಷದ ಆಚರಣೆ ಸಾರುತ್ತದೆ. ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಅಂಕಗಳ ಪರಿಶೀಲನೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಆನ್ಲೈನ್ ಪೋರ್ಟಲ್ ಇಂದು ಮಧ್ಯರಾತ್ರಿಯವರೆಗೆ ತೆರೆದಿರಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ಗಡುವಿನೊಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು, ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ 15%‌ ಕೊಡುಗೆ ನೀಡಲಿದೆ ಎಂದು ರಷ್ಯಾದ ರೊಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸಿಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, 2035ರ ವೇಳೆಗೆ ಭಾರತದ ತೈಲ ಬಳಕೆಯು 44%‌ ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರೆಲ್‌ಗಳಿಗೆ ತಲುಪಲಿದೆ ಹಾಗೂ ವಿದ್ಯುತ್ ಬೇಡಿಕೆಯು 80%‌ ಏರಿಕೆಯಾಗಿ 3,000 TW ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆಯನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತಾ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ

ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿರುವ ಅವರು, ಕಳೆದ 9 ದಶಕಗಳಿಂದ ಸಮಾಜಕ್ಕೆ ಆಕಾಶವಾಣಿ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ದೇಶದ ಕೋಟ್ಯಂತರ ಜನರಿಗೆ ನಿರಂತರವಾಗಿ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆಯನ್ನು ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ನಾಗರಿಕರನ್ನು ಪರಸ್ಪರ ಜೋಡಿಸುವಲ್ಲಿ ಹಾಗೂ ಸಾರ್ವಜನಿಕ ಜಾಗೃತಿ ಮೂಡಿಸುವಲ್ಲಿ ಈ ಸಂಸ್ಥೆಯ ಸೇವೆ ಅನನ್ಯವಾಗಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಆಂಧ್ರಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳ ವಿವಿಧೆಡೆ ಸಿಡಿಲು ಹಾಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಈ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ನವಾ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ, ಇತ್ತೀಚಿನ ವರದಿಯಂತೆ 8 ವಿಕೆಟ್ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30 ಆರಂಭವಾಗಲಿದೆ. 661 ಕೋಟಿ ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು, ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲ್ಲಿ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಸಮಯ ಸರಿಯಾಗಿ 1:20:17 ಇನ್ನೀಗ ಚಿತ್ರಗೀತೆಗಳನ್ನ ಕೇಳಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಂಬಾರಿ ಚಿತ್ರದ ಗೀತೆಯನ್ನ. ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್, ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಎಪಿ ಅರ್ಜುನ್.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆಯನ್ನ ಕೇಳಿ ಸಂಚು ಮತ್ತು ಗೀತಾ. ಚಿತ್ರಗೀತೆಗಳಲ್ಲಿ ಕೇಳಿ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ

ಸುಧನ್ವನ ಸಂಹಾರವಾದ ಮೇಲೆ ಸುಧನ್ವನ ತಂದೆಯಾದಂತಹ ಹಂಸಧ್ವಜ ಬಹಳವಾಗಿ ದುಃಖಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವನ ತಮ್ಮನಾದಂತಹ ಸುರಥ, ಅಪ್ಪ ನೀನು ಯಾತಕ್ಕೆ ಚಿಂತಿಸ್ತೀಯಾ, ನಾನು ನನ್ನ ಅಣ್ಣನನ್ನು ಕೊಂದಂತಹ ಅರ್ಜುನನನ್ನು ಸಂಹಾರ ಮಾಡಿದೆ, ನಾನು ವಾಪಸ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ದಿವ್ಯವಾದಂತಹ ರಥವನ್ನೇರಿ ಅರ್ಜುನನ ಜೊತೆಯಲ್ಲಿ ಸಂಗ್ರಾಮಕ್ಕೆ ಬಂದಾಗ ಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಅರ್ಜುನ ಸಂಹಾರ ಮಾಡಿದ ಮೇಲೆ ಅವನ ತಲೆ ಆಕಾಶದ ಮೇಲೆ ಹಾರತ್ತೆ. ಅದನ್ನ ಕೃಷ್ಣ ಪರಮಾತ್ಮ ಗರುಡನನ್ನು ಕರೆದು ಬಿಟ್ಟು ಈ ಒಂದು ತಲೆಯನ್ನ ಪ್ರಯಾಗ ಕ್ಷೇತ್ರದಲ್ಲಿ ನೀನು ಹಾಕಬೇಕು ಅಂತಂದಾಗ ಅದನ್ನ ಗರುಡನು ಪ್ರಯಾಗ ಕ್ಷೇತ್ರದಲ್ಲಿ ಹಾಕಿದ್ದಾನೆ. ಅನಂತರ ಸಾಕ್ಷಾತ್ ಪರಮೇಶ್ವರನು ನಂದಿಕೇಶ್ವರನನ್ನು ಕರೆಸಿಬಿಟ್ಟು ಈ ತಲೆಯನ್ನ ನೀನು ತೆಗೆದುಕೊಂಡು ಬಾ, ಸುಧನ್ವನ ತಲೆಯನ್ನ ನಾನು ಹೇಗೆ ನನ್ನ ರುಂಡ ಮಾಲೆಗೆ ಹಾಕಿಕೊಂಡಿದ್ದೇನೆ ಇವನ ತಲೆಯನ್ನು ಕೂಡ ಹಾಗೆ ಧಾರಣೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ತರಿಸ್ಬಿಟ್ಟು ತನ್ನ ಒಂದು ರುಂಡ ಮಾಲೆಗೆ ಆ ಸುರಥನ ತಲೆಯನ್ನು ಹಾಕಿಕೊಂಡನು ಅನ್ನುವಂಥ ಒಂದು ಕಥಾ ಸಂದರ್ಭವನ್ನು ನಿಮ್ಮ ಮುಂದೆ ಇವತ್ತು ನಾವಿಡ್ತಾ ಇದ್ದೇವೆ.

ಸುರಥ ಅರ್ಜುನನ ಜೊತೆಯಲ್ಲಿ ಸಂಗ್ರಾಮ ಮಾಡುವುದಕ್ಕೆ ಬಂದು ನಿಂತಿದ್ದಾನೆ. ಸುರಥ ಮತ್ತು ಅರ್ಜುನರ ಜೊತೆಯಲ್ಲಿ ಈಗ ಯುದ್ಧ ಆರಂಭವಾಗ್ತಾ ಇದೆ.

ರಥವನ್ನು ಹತ್ತಿದಾಗ ಅವನು ಹೇಳ್ತಾ ಇದ್ದಾನೆ, ಅರ್ಜುನ ಉಳಿತಾನ, ಧರ್ಮರಾಜ ಈ ಭೂಮಂಡಲವನ್ನು ಆಳ್ತಾನ, ಇವತ್ತು ನನ್ನ ತೋಳಿನ ಪರಾಕ್ರಮವನ್ನ ನಾನು ತೋರಿಸ್ತೇನೆ, ಈ ಕೃಷ್ಣಾರ್ಜುನರನ್ನ ನಾನು ಇವತ್ತು ಎದುರಿಸ್ತೇನೆ ಅಂತ ಹೇಳಿ ಉತ್ಸಾಹದಿಂದ ಬಂದಿದ್ದಾನೆ. ಅವನು ಬರ್ತಾ ಇರೋದನ್ನು ನೋಡ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇವನು ಪ್ರಪಂಚದಲ್ಲಿ ಮಾಡದೇ ಇರುವಂತಹ ಒಂದು ಪುಣ್ಯಕರ್ಮಗಳು ಉಳಿದಿಲ್ಲ, ಇವನು ಮರೆತೂ ಕೂಡ ಮಾಡಿದಂತಹ ಒಂದು ಸಣ್ಣ ಪಾಪವೂ ಇಲ್ಲ, ಮಹಾತ್ಮ ಇವನು, ಪುಣ್ಯಾತ್ಮ, ಇವನನ್ನ ಜಯಿಸೋದು ಅನ್ನೋದು ಆಗೋದೇ ಇಲ್ಲ. ಆದ್ದರಿಂದ ಅರ್ಜುನ ಈಗ ನೀನು ಅತ್ಯಂತ ಕುಪಿತನಾದಂತಹ ಇವನನ್ನು ಎದುರಿಸಬೇಡ, ಪ್ರದ್ಯುಮ್ನ ಸಾತ್ವಿಕಿ ಮುಂತಾದವರ ಜೊತೆಯಲ್ಲಿ ಇವನು ಯುದ್ಧ ಮಾಡಲಿ, ಆಮೇಲೆ ನಾವು ಅವರಿಂದ ಆಗದೇ ಇದ್ರೆ ನಾವು ನೋಡೋಣ ಅಂತ ಹೇಳಿಬಿಟ್ಟು ಅರ್ಜುನನಿಗೆ ಹೇಳಿಬಿಟ್ಟು ಅವರಿಬ್ಬರೂ ಕೂಡ ಎಲ್ಲ ಯಾದವ ಸೈನ್ಯವನ್ನ ಸಾತ್ವಿಕಿ ಇತ್ಯಾದಿಗಳನ್ನೆಲ್ಲ ಅವನ ಮುಂದೆ ಕಳಿಸ್ಬಿಟ್ಟು ತಾವು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಸುರಥನಿಗೂ ಮತ್ತೆ ಪಾಂಡವ ವೀರರಿಗೂ ಕೂಡ ಯುದ್ಧ ಆರಂಭವಾಗಿದೆ.

ಕೃಷ್ಣ ಅರ್ಜುನನ ಹತ್ರ ಹೇಳಿಬಿಟ್ಟು ಎಲ್ಲ ಯಾದವ ವೀರರನ್ನು ಕೂಡ ಸುರಥನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ಕಳಿಸಿದ್ದಾನೆ. ತಾನು ಮೆಲ್ಲಕ್ಕೆ ರಥವನ್ನು ಹಿಂದಕ್ಕೆ ತಿರುಗಿಸಿಬಿಟ್ಟು ಸೈನ್ಯದ ಹಿಂಭಾಗದಲ್ಲಿ ರಕ್ಷಣೆಗಾಗಿ ಅರ್ಜುನನ ಜೊತೆಯಲ್ಲಿ ನಿಂತಿದ್ದಾನೆ.

ಈ ಕಡೆಯಲ್ಲಿ ಸುರಥನಿಗೂ ಪ್ರದ್ಯುಮ್ನನಿಗೂ ಯುದ್ಧ ಆರಂಭವಾಗಿದೆ. ಸುರಥ ಬಹಳ ಪರಾಕ್ರಮದಿಂದ ಪ್ರದ್ಯುಮ್ನಾದಿಗಳನ್ನೆಲ್ಲ ಎದುರಿಸ್ತಾ ಇದ್ದಾನೆ. ಅವನಿಗೆ ಅನುಮಾನ, ಪಾರ್ಥ ಎತ್ತ ಜಾರಿದನೀಗ ಶೌರ್ಯ ಸಹಿತ. ಅಲ್ಲ, ಅರ್ಜುನ ಎಲ್ಲಿ ಮೆಲ್ಲಕ್ಕೆ ಓಡೋಗ್ಬಿಟ್ಟ ಕೃಷ್ಣನ್ ಜೊತೆಯಲ್ಲಿ, ಅವನನ್ನು ಎದುರಿಸ್ಬೇಕು ಅಂತ ಬಂದಿದ್ದೀನಿ, ಮದ್ದಾನೆ ಜೊತೆಯಲ್ಲಿ ನೊಣಗಳಿಗೇನಪ್ಪ ಕೆಲಸ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಸ್ಯ ಮಾಡ್ತಾನೆ. ನಾನು ಮದ್ದಾನೆ, ನೀವೆಲ್ಲ ನೊಣಗಳು, ನೀವೆಲ್ಲ ಏನ್ ಮಾಡಕ್ಕಾಗತ್ತೆ? ಅಲ್ಲಪ್ಪ, ಹೊತ್ತುಗಳ ಜೊತೆಗೆ ಇದೇನು ಸುಧನ್ವನ ಯುದ್ಧ ಅಂತ ಮಾಡ್ಕೊಂಡ್ರ, ಸುರಥನ ಯುದ್ಧ, ನೀವೆಲ್ಲ ಹೆಚ್ಚಿಗೆ ಹೊತ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ಒಂದೇ ಕ್ಷಣದಲ್ಲಿ ಅವನು ಪರಾಭವಗೊಳಿಸಿದ್ದಾನೆ. ಬಹಳ ಅದ್ಭುತವಾಗಿ ಕವಿ ಆ ಸುರಥನ ಯುದ್ಧವನ್ನು ವರ್ಣನೆ ಮಾಡ್ತಾ ಇದ್ದಾನೆ.

0: ಕ್ಷಣ ಮಾತ್ರದಲ್ಲಿ ಪ್ರದ್ಯುಮ್ನ, ಸಾತ್ಯಕಿ, ಕೃತವರ್ಮ, ಸಾಂಬ, ಅನುಸಾಲ್ವ, ಯೌವನಾಶ್ವ, ನೀಲಧ್ವಜ, ವೃಷಕೇತು ಎಲ್ಲರನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ಸೋಲಿಸಿಬಿಟ್ಟಿದ್ದಾನೆ. ಅತಿರಥ ಮಹಾರಥರನ್ನೆಲ್ಲ ಒಂದೇ ಕ್ಷಣದಲ್ಲಿ ಹೊಡೆದು ಉರುಳಿಸಿಬಿಟ್ಟಿದ್ದಾನೆ.
1: ಸೊಕ್ಕಾನೆ ಪೊಕ್ಕು ಕಾಸಾರಮಂ ಕಲಕುವಂತೇ

ಸೊಕ್ಕಾನೆ ಮದ್ದಾನೆ ಸರೋವರಕ್ಕೆ ನುಗ್ಗಿಬಿಟ್ಟು ಆ ಜಲವನ್ನೆಲ್ಲ ಕಲಕುವಂತೆ ಒಂದೇ ಕ್ಷಣದಲ್ಲಿ ಸೈನ್ಯವನ್ನೆಲ್ಲ ಅವನು ಬೀದಿಗೆ ನೂಕು ಬಿಟ್ಟಿದ್ದಾನೆ. ಯಾರೂ ಕೂಡ ಅವನೇ ಎದುರಲ್ಲಿ ನಿಲ್ಲುವಂತಹ ವೀರರೇ ಇಲ್ಲ. ಆದ್ದರಿಂದ ಅವನು ಉಕ್ಕಂದದ ಅದಟಿಂದೆ ಸುರಥನು ಅರಸಿದನು ಅರ್ಚುತ ಅರ್ಜುನರನು. ಒಂದೇ ಒಂದು ಕ್ಷಣದಲ್ಲಿ ಎಲ್ಲರನ್ನೂ ಸೋದ್ಬಿಟ್ಟು ಮಹಾಧೈರ್ಯದಿಂದ ಅವನು ಅಚ್ಯುತನನ್ನು ಅರ್ಜುನನನ್ನು ಹುಡುಕ್ತಾ ಇದ್ದಾನೆ. ಎಲ್ಲಿ ಹೋದರು ಇವರಿಬ್ಬರು ಕೂಡ ಅವರ ಜೊತೆಯಲ್ಲಿ ನಾನು ಯುದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಅರ್ಚುತಾರ್ಜುನರನ್ನು ಹುಡುಕ್ತಾ ಇದ್ದಾನೆ. ಅದನ್ನೇ ಕವಿ ಆ ಯುದ್ಧವನ್ನೇ ಇನ್ನೂ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಯಾವ ರೀತಿ ಇವನು ಹುಡುಕದ ಅಂದ್ರೆ

0: ಮಹಾಯೋಗಿ ಜೀವ ಪರಮಾತ್ಮರನ್ನ ಅವರ ತತ್ವವನ್ನು ವಿಚಾರಿಸುವಂತೆ ಸುರಥನು ಕೂಡ ಜೀವಸ್ಥಾನದಲ್ಲಿ ಅರ್ಜುನನಿದ್ರೆ ಪರಮಾತ್ಮನ ಸ್ಥಾನದಲ್ಲಿ ಕೃಷ್ಣನಿದ್ದಾನೆ. ಜೀವ ಪರಮಾತ್ಮರನ್ನ ಹುಡುಕುವಂತೆ ಅರ್ಜುನ ಮತ್ತು ಕೃಷ್ಣರನ್ನು ಹುಡುಕ್ತಾ ಇದ್ದಾನೆ.
1: ಅದ್ಭುತ ಪರ

ಹೀಗೆ ಕೃಷ್ಣಾರ್ಜುನನನ್ನ ಜೀವ ಪರಮಾತ್ಮರನ್ನು ಹುಡುಕುವಂತೆ ಹುಡುಕಿದ್ದಾನೆ. ಅದ್ಭುತವಾದಂತಹ ಪರಾಕ್ರಮಿ, ಎಲ್ಲರನ್ನೂ ಎದುರಿಸ್ತಾ ಬರ್ತಾ ಇದ್ದಂತಹ ಸುರಥನನ್ನು ನೋಡಿದ ಅರ್ಜುನ, ಅರ್ಜುನನಿಗೆ ಸಿಟ್ಟು ಬಂದಿದೆ. ಅವನು ಬಹಳ ಸಿಟ್ಟಿನಿಂದ, ದೇವಾ ಪರಮಾತ್ಮ, ಈ ಒಂದು ಪರಾಕ್ರಮವನ್ನು ನೋಡ್ತಾ ಇದ್ರೆ ನಿನಗೇನಿಸ್ತಾ ಇದೆ? ನೀನು ನನ್ನನ್ನು ಕಡಿಮೆಯಾಗಿ ಭಾವಿಸಬೇಡ, ಆಗ್ನೇಯಾಸ್ತ್ರಾದಿ ಸಕಲ ಶಸ್ತ್ರವೂ ನನ್ನಲ್ಲಿದೆ, ಆದ್ದರಿಂದ ನೋಡು ನನ್ನ ಪರಾಕ್ರಮವನ್ನ ಅಂತ ಹೇಳಿಬಿಟ್ಟು ಅವನ್ನ ಎದುರಿಸ್ತಾ ಸುರಥನಿಗೆ

ಅಯ್ಯ ಸುರಥ, ನಿನ್ನ ಅಣ್ಣನಾದಂತಹ ಸುಧನ್ವ ನಿನ್ನೆ ಪ್ರಾಣ ಬಿಟ್ಟಿದ್ ನೀನ್ ತಿಳ್ಕೊಳ್ಳಿಲ್ವಾ? ತಲೆ ಗಟ್ಟಿದೆ ಅಂತ ಕಲ್ಲಿಗೆ ಗುದ್ದುತ್ತಾರೇನೆಯ, ಖಂಡಿತ ನೀನು ನನ್ನ ಜೊತೆಯಲ್ಲಿ ಯುದ್ಧ ಮಾಡಿದ್ರೆ ನೀನು ಉಣಿಯೋದಿಲ್ಲ ಅಂತ ಹೇಳಿಬಿಟ್ಟು ಅವನನ್ನ ನೀನು ವಾಪಸ್ ಹೋಗು ಅಂತ ಹೇಳ್ತಾ ಇದ್ದಾನೆ.

ಅರ್ಜುನ, ನಾನು ನಿನ್ನ ಜೊತೆ ಯುದ್ಧ ಮಾಡಬಾರ್ದು ಅಂತಾನೆ ಹಿಂದಕ್ಕೆ ಹೋಗಿದ್ದೇಪ್ಪ, ಆದರೂ ಕೂಡ ಪ್ರಾಣ ಕಳ್ಕೊಳ್ತೀನಿ ಅಂತ ಬರ್ತಾ ಇದೆಯಲ್ಲ ಅಂತಂದೋಣ. ಅದಕ್ಕೆ ಸುರಥ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ನೋಡಪ್ಪ ನೀನು ನನ್ನ ಅಣ್ಣನಾದಂತಹ ಸುಧನ್ವನನ್ನು ಗೆದ್ದೆ ಅಂತಂತೀಯಲ್ಲ, ಸಾಕ್ಷಾತ್ ಹಿರಣ್ಯ ಗರ್ಭ ಬಂದು ನಿಂತ್ಕೊಂಡು ನನ್ನ ಅಣ್ಣ ಸೋಲ್ತಾ ಇದ್ನ. ಈ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರದ ಪುಣ್ಯವನ್ನೆಲ್ಲ ನಿನ್ನ ಬಾಣಕ್ಕೆ ಕೊಟ್ಟ, ಆಮೇಲೆ ಅವನಿಗೆ ಮುಕ್ತಿಯನ್ನೇ ಅವನು ಕರುಣಿಸಿದ್ದ ಅಷ್ಟೇ ಹೊರತು, ಅದಕ್ಕೆ ನಾವು ಯಾರೂ ಕೂಡ ಅಳ್ತಾ ಕುಳಿತುಕೊಳ್ತಾ ಇಲ್ಲ, ಈ ಕುದುರೆಯನ್ನು ಬಿಡೋದಿಲ್ಲ, ನಾವೇನು ಕಾಡಾಡಿಗಳಾದಂತಹ ನಿನ್ನ ಮಾತಿಗೆ ಹೆದರೋದಕ್ಕೆ ಅಂತ ಹೇಳಿಬಿಟ್ಟು ಬಹಳ ಧೈರ್ಯವಾಗಿ ಅರ್ಜುನನ ಮೇಲೆ ಯುದ್ಧವನ್ನ ಆರಂಭ ಮಾಡಿದ್ದಾನೆ. ಸುರಥನಿಗೂ ಅರ್ಜುನನಿಗೂ ಕೂಡ ಘೋರವಾದಂತಹ ಸಂಗ್ರಾಮ ಆರಂಭವಾಗಿದೆ. ಕವಿ ಬಹಳ ಸ್ವಾರಸ್ಯವಾಗಿ ಯುದ್ಧವನ್ನು ವರ್ಣಿಸ್ತಾ ಇದ್ದಾನೆ.

ಸುರಥನ ಬಂದು ಆ ಬಾಣದ ಏಟಿಗೆ ಅರ್ಜುನನಿಗೆ ಸಿಟ್ಟಾಗ್ಬಿಟ್ಟು ಅರ್ಜುನ ನಿಜವಾಗಿಯೂ ಧನಂಜಯನಾಗ್ಬಿಟ್ಟ ಅಂತ ಕವಿ ಹೇಳ್ತಾ ಇದ್ದಾನೆ. ಅಗ್ನಿಯಂತೆ ಉರಿದು ಬಿಟ್ಟಿದ್ದಾನೆ ಅರ್ಜುನನ ಸಿಟ್ಟಿಗೆ. ಹೇಗಾಯ್ತು ಅಂತಂದ್ರೆ ದಿಕ್ಕ ಯಾವುದು, ದೆಸೆ ಯಾವುದು, ಯಾವುದು ಅಂತ ಗೊತ್ತಾಗದೆ ಸುರಥ ವಿರಥನಾಗ್ಬಿಟ್ಟ. ಅಂದ್ರೆ ಸುರಥ ಅನ್ನೋ ಶಬ್ದದ ಸ್ವಾರಸ್ಯವನ್ನು ಹೇಳ್ತಾ ಇದ್ದಾನೆ, ರಥವನ್ನ ಕಳ್ಕೊಂಡ್ಬಿಟ್ಟ.

ಸುರಥ ವೀರಥನಾಗ್ಬಿಟ್ಟ, ಅಂದ್ರೆ ರಥವನ್ನ ಕಳ್ಕೊಂಡ್ಬಿಟ್ಟ. ಮತ್ತೆ ಹೊಸ ರಥವನ್ನ ತಗೊಂಡು ಪುನಃ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಅರ್ಜುನನ ರಥ ಎಷ್ಟೋ ದೂರ ಹಾರಿ ಹೋಗ್ಬಿಟ್ಟಿದೆ. ಅವಾಗ ಅವನು ಅರ್ಜುನ ಹತ್ರ ಹೇಳ್ತಾ ಇದ್ದಾನೆ,

ಯುದ್ಧವಲ್ಲ ಪ್ರಯೋಜನವಿಲ್ಲ. ಒಂದು ಪ್ರತಿಜ್ಞೆ ಮಾಡು ಕೃಷ್ಣನ ಮುಂದೆ, ನಿನ್ನ ಪ್ರತಿಜ್ಞೆಗೆ ತಕ್ಕಂತೆ ನಾನೊಂದು ಪ್ರತಿಜ್ಞೆ ಮಾಡ್ತೀನಿ. ಎಷ್ಟೊತ್ತು ಯುದ್ಧ ಮಾಡೋದು? ಕೃಷ್ಣನ ನೋಡ್ತಾ ಶರೀರ ಬಿಡಕ್ ಬಂದವನು ನಾನು, ನಿನ್ ಜೊತೆಲಿ ಯುದ್ಧ ಮಾಡೋದಕ್ಕೆ ನಂಗೆ ಪುರುಸತ್ತಿಲ್ಲ ಅಂತ ಹೇಳ್ಬಿಟ್ಟು ಅರ್ಜುನ ಪ್ರತಿಜ್ಞೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಅರ್ಜುನನು ಕೂಡ ಆ ರೀತಿಯಾಗಿ ಪ್ರತಿಜ್ಞೆ ಮಾಡಿಬಿಟ್ಟು ಅವನು ಕೂಡ ಅದಕ್ಕೆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ.

0: ಇಬ್ಬರೂ ಕೂಡ ಪ್ರತಿಜ್ಞೆ ಮಾಡೋಣ ಅಂತಂದಾಗ ಅರ್ಜುನ ನಿನ್ನನ್ನು ನಾನು ಕೊಲ್ಲದೇ ಇದ್ರೆ ನನಗೆ ಸಕಲ ಪಾಪವೂ ಬರಲಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ಹಾಸ್ಯ ಮಾಡ್ತಾ, ಏ ನಿನ್ನನ್ನು ನಾನು ರಥದಿಂದ ಕೆಳಕ್ಕೆ ಕೆಳದೇ ಇದ್ರೆ, ಕೆಳಗೆ ಬೀಳಿಸದೇ ಇದ್ರೆ ಪರಲೋಕದಲ್ಲಿ ನನಗೆ ದುರ್ಗತಿಯಾಗಲಿಪ್ಪ ಅಂತ ಹೇಳಿ ಅವನು ಒಂದು ಪ್ರತಿಜ್ಞೆ ಮಾಡ್ತಾನೆ. ಹೀಗೆ ಇಬ್ಬರೂ ಪ್ರತಿಜ್ಞೆ ಮಾಡಿ ಪರಸ್ಪರ ಬಾಣಪ್ರಯೋಗ ಮಾಡ್ತಾ ಇದ್ದಾಗ ಅರ್ಜುನ ಸ್ವಲ್ಪ ಮಂಪಾಗ್ಬಿಡ್ತಾನೆ. ಅವಾಗ ಕೃಷ್ಣ, ಲೋ ಇವನ ತೋಳನ್ನು ಕತ್ತರಿಸೋ ಬೇಗ, ಏನ್ ನೋಡ್ತಾ ಇದೆಯೋ ಅಂತಂದಾಗ ದಿವ್ಯಾಸ್ತ್ರದಿಂದ ಅವನ ಬಲಗೈಯನ್ನ ಕತ್ತರಿಸಿ ಬಿಟ್ಟಿದ್ದಾನೆ. ಧೋಪ್ ಅಂತ ಹೇಳಿ ಐದು ಹೆಡೆಯ ನಾಗನಂತೆ ಆ ತೋಳು ಬಿದ್ದು ಬಿಟ್ಟು, ಐದು ಬೆರಳಿದೆ, ಐದು ಹೆಡೆಯ ನಾಗೇಂದ್ರನಂತೆ ಆ ತೋಳು ಬಿದ್ದು ಎಷ್ಟೋ ಸೈನ್ಯವನ್ನೆಲ್ಲ ಕೊಚ್ಚಿ ಹಾಕ್ಬಿಟ್ಟಿದೆ. ಒಂದು ತೋಳು ಹೋದ್ರೆ ಇನ್ನೊಂದು ತೋಳಿನಿಂದಲೇ ಯುದ್ಧಕ್ಕೆ ಅವನು ಬರ್ತಾ ಇದ್ದಾನೆ. ಹೀಗೆ ಅರ್ಜುನ ಅವನ ಎಡಗೈಯನ್ನು, ಎರಡು ಕಾಲುಗಳನ್ನು, ತಲೆಯನ್ನು ಎಲ್ಲವನ್ನು ಒಂದೊಂದಾಗಿ ಕತ್ತರಿಸ್ತಾ ಇದ್ದಾನೆ.
1: What

ಒಂದು ಕೋಳನ್ನ ಕತ್ತರಿಸಿದ್ರೆ ಎರಡಗೈಯಿಂದಲೇ ಅರ್ಜುನನ್ನ ನಾನು ಮೆಟ್ಟ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನುಗ್ಗಿ ಬರ್ತಾ ಇದ್ದಾಗ ಅರ್ಜುನ ನೋಡ್ತಾ ಇದ್ದಾನೆ, ಏನಿವನು ಒಂದು ಕೈ ಹೋದ್ರು ಇಷ್ಟು ಉತ್ಸಾಹದಲ್ಲಿ ಇದ್ದಾನೆ ಅಂತಂದಾಗ ಕೃಷ್ಣ, ಕತ್ತರಿಸೋ ಇನ್ನೊಂದು ಕೈಯನ್ನ, ಏನ್ ನೋಡ್ತಾ ಇದೆಯಾ ಅಂತಂದಾಗ ಅವನು ಎಡಗೈಯನ್ನು ಕತ್ತರಿಸಿದ್ದಾನೆ. ಅವನಿಗೆ ಎರಡು ಕೈ ಹೋದ್ರೂ ಕೂಡ ಎರಡು ಕಾಲಿದೆಯಲ್ಲ, ಈ ಕಾಲಿಂದ ಒದ್ದು ಅರ್ಜುನನ ರಥದಿಂದ ಬೀಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನುಗ್ಗಿ ಬರ್ತಾ ಇದ್ದಾಗ ಎರಡು ಕಾಲನ್ನು ಕತ್ತರಿಸಿದ್ದಾನೆ. ಅದರಿಂದ ರಕ್ತ ಧಾರಾಕಾರವಾಗಿ ಸುರಿದು ಬಿಟ್ಟಿದೆ. ಅವನು ಎರಡು ಕೈಯು ಎರಡು ಕಾಲು ಹೋದ್ರೂ ಕೂಡ ಹಾವಿನಂತೆ ತೆವಳುತ್ತಾ ಅರ್ಜುನನ ಮುಖಕ್ಕೆ ಬರ್ತಾ ಇದ್ದಾನೆ. ಆಗ ಕೃಷ್ಣ ತಲೆಯನ್ನು ಕತ್ತರಿಸು ಅಂತ ಹೇಳಿ ಅರ್ಜುನನಿಗೆ ಆಜ್ಞೆ ಮಾಡಿದಾಗ ಅರ್ಜುನ ಅವನ ತಲೆಯನ್ನು ಕತ್ತರಿಸ್ತಾ ಇದ್ದಾನೆ.

ಕೃಷ್ಣನ ಆಜ್ಞೆಯಂತೆ ಅರ್ಜುನ ಸುರಥನ ತಲೆಯನ್ನು ಕತ್ತರಿಸ್ತಾನೆ. ಮಹಾವಿಷ್ಣು ಭಕ್ತನ ಪ್ರತಿಜ್ಞೆಯೂ ಕೂಡ ನಡಿಬೇಕಲ್ಲ, ಹಾಗಾಗ್ಬಿಟ್ಟು ಅವನ ತಲೆಯನ್ನು ಕತ್ತರಿಸಿದರೂ ಕೂಡ ಆ ತಲೆ ಆಕಾಶ ಚಿಮ್ಮಿಬಿಟ್ಟು ಅರ್ಜುನನ ಎದೆಗೆ ಬಂದು ಬಡಿಯತ್ತೆ. ಬಡಿದುಬಿಟ್ಟು ಅರ್ಜುನ ಆ ಒಂದು ತೀವ್ರವಾದ ಘಾತಕ್ಕೆ ರಥದಿಂದ ಧೋಪ್ಪಂದು ಕೆಳಗೆ ಬಿದ್ದು ಬಿಡ್ತಾನೆ. ಆಮೇಲೆ ಆ ತಲೆ ಕೃಷ್ಣನ ಕಾಲಿನ ಬುಡಕ್ಕೆ ಬಂದುಬಿಟ್ಟು ಕೃಷ್ಣ ಜನಾರ್ದನ ರಾಘವ ಮುಕುಂದ ಅಂತ ಹೇಳಿ ವಿಷ್ಣು ನಾಮಸ್ಮರಣೆಯನ್ನು ಮಾಡ್ತಾನೆ.

0: ಕೃಷ್ಣನ ಆಜ್ಞೆಯಂತೆ ಅರ್ಜುನ ಸುರಥನ ತಲೆಯನ್ನು ಕತ್ತರಿಸ್ತಾನೆ. ಆಮೇಲೆ ಪರಮಾತ್ಮ ತನ್ನ ಆ ಪವಿತ್ರವಾದ ಕೈಯಿಂದ ಆ ತಲೆಯನ್ನ ಸ್ವೀಕರಿಸಿದ್ದಾನೆ. ಅದನ್ನು ನೋಡ್ಬಿಟ್ಟು ಕರುಣದಿಂದ ಆಕಾಶಕ್ಕೆ ಬೀಸ್ಬಿಟ್ಟು, ಗರುಡನಿತ್ರ ಇದನ್ನ ಪ್ರಯಾಗಕ್ಕೆ ಹಾಕು, ಅಲ್ಲಿ ಸದ್ಗತಿ ಆಗತ್ತೆ ಅಂತ ಹೇಳೋಣ. ಅವನು ಗರುಡ ಅದನ್ನು ತಗೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಯಾವ ತಲೆಯನ್ನ ಪ್ರೀತಿಯಿಂದ ಮುಟ್ಟಿದ್ದಾನೆ ಆ ತಲೆಯನ್ನು ನಾನು ಆಭರಣವಾಗಿ ರುಂಡಮಾಲೆಯಾಗಿ ಧಾರಣೆ ಮಾಡಬೇಕು ಅಂತ ಶಿವನಿಗೆ ಮನಸ್ಸು ಬಂದ್ಬಿಟ್ಟು ಭೃಂಗೀಶನನ್ನ ಕಳಿಸ್ತಾ ಇದ್ದಾನೆ. ಹೋಗ್ಬಿಟ್ಟು ಆ ತಲೆಯನ್ನು ಗರುಡನಿಗೆ ಹೇಳಿಬಿಟ್ಟು ತಗೊಂಡು ಬಾ ಅಂತ. ಇಲ್ಲಿ ಸ್ವಾರಸ್ಯ ಅಂತಂದ್ರೆ, ಕೃಷ್ಣ ಯಾರನ್ನ ಅತ್ಯಂತ ಪ್ರೀತಿಸ್ತಾನೋ ಶಿವ ಅವರನ್ನ ಬಹಳ ಪ್ರೀತಿಯಿಂದ ಆಧರಿಸ್ತಾನೆ. ಕೃಷ್ಣ ಭಕ್ತರು ಶಿವನನ್ನ ಧ್ಯಾನಿಸ್ತಾರೆ. ಅಂದ್ರೆ ಹರಿಹರ ಅಭೇದವನ್ನ ಕವಿ ಬಹಳ ಚೆನ್ನಾಗಿ ಇಲ್ಲಿ ಪ್ರತಿಪಾದನೆ ಮಾಡ್ತಾನೆ.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ

0: ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಆಕಾಶವಾಣಿ, ಸಮಯ ಇನ್ನೇನು 2 ಗಂಟೆಯಾಗಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಆಗಮಿಸಿದ್ದು, ಹಾರೋಹಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಹಾರೋಹಳ್ಳಿಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಜನರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಡಿಕೆ ಶಿವಕುಮಾರ್, ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈ ಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರ ತೆರೆಯಲಾಗಿದೆ. ಇಂದು ಸಂಜೆ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ. ಸುಸಜ್ಜಿತವಾದ ನೂತನ ಆಧಾರ್ ಸೇವಾ ಕೇಂದ್ರ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಧಾರ್ ಸೇವಾ ಕೇಂದ್ರನ ಇನಾಗ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಆಧಾರ್ ಸೇವಾ ಕೇಂದ್ರ ರೆಗ್ಯುಲರ್ ಆಧಾರ್ ಸೇವಾ ಕೇಂದ್ರಗಿಂತ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 ಕಿಟ್ ಇರುತ್ತೆ. 4 ಕಿಟ್ ಅಂದ್ರೆ ಅಟ್ ಎ ಟೈಮ್ 4 ಜನ ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಜನ ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
0: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ

ಮಾಹಿತಿಯ ಅಗತ್ಯವಿದೆ, ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು, ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೂರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಥಿಣಿ ಸೇತುವೆ ಭಾಗದಿಂದ ಲಿಂಗಸೂಗುರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 kg ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ

0: ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ಧಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 ಕೆಜಿ ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಲ್ಲಿ ಎರಡನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು, ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು, ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು, ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ ಎಸ್ ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ ಆಯೋಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ಧ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು, ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಹಂತವಾರು ಕಾರ್ಯಯೋಜನೆಯನ್ನು ಸಿದ್ಧಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ ನೂರಾರು ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್ ಗೇಟ್, ಕಾಫಿ ಡೇ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿತು. ರ್ಯಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿ.

0: ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ದ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರಸಮಂಜರಿ ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ನರಸಿಂಹಯ್ಯ ಭಟ್ ಇವರು.
2: ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ. ವಿಶ್ವವು ಸದಾ ಚಲನಾತ್ಮಕವಾಗಿರುವಂತಹದ್ದು, ಆದ್ದರಿಂದಲೇ ಇದಕ್ಕೆ ಜಗತ್ತು ಎಂಬ ಅನ್ವರ್ಥನಾಮ ಬಂದಿದೆ. ನಿಂತ ನೀರಾಗಲಿ ಗಾಳಿಯಾಗಲಿ ಸದಾ ಶುದ್ಧವಾಗಿರಲಾರವು. ಆದ್ದರಿಂದಲೇ ತಮ್ಮನ್ನು ಸದಾ ಚಲನೆಯಲ್ಲಿರಿಸಿಕೊಂಡು ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತವೆ. ಜಗತ್ತು ಚಲನೆಯಲ್ಲಿರುವುದರಿಂದಲೇ ಇದು ಶುದ್ಧ ಮತ್ತು ಸುಂದರ. ಸೃಷ್ಟಿ, ಸ್ಥಿತಿ, ಲಯ ಇವು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಹಳೆಯದಾಗಿದ್ದನ್ನು ತೆಗೆಯುವ ಕಾರ್ಯವನ್ನು ಲಯವೆಂದು ಕರೆದರೆ ಹೊಸದರ ಧಾರಣೆಯ ಆರಂಭವೇ ಸೃಷ್ಟಿ ಎಂದು ಸರಳವಾಗಿ ಅರ್ಥೈಸಬಹುದಾಗಿದೆ. ಪ್ರಕೃತಿಯಲ್ಲಿ ಹಳೆಯದು ಕಳೆದು ಹೊಸದು ಸೃಷ್ಟಿಯಾಗುವ ಕಾಲವೇ ವಸಂತಕಾಲ. ಹಸಿರಾದ ಚಿಗುರು ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಪಡೆದು ನಾವೀನ್ಯವನ್ನು ತೋರಿಸಿದಾಗ ಭಾರತೀಯರಾದ ನಮಗೆ ನವ ವರ್ಷದ ಅಂದರೆ ಹೊಸ ವರ್ಷದ ಆರಂಭವಾಗುತ್ತದೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಎಂಬಂತೆ ಜೀವನಕ್ಕೆ ಪರಮಾವಶ್ಯಕಗಳಾದ ನೀರು ಮತ್ತು ಅನ್ನ ಅಥವಾ ಆಹಾರದ ಸೃಷ್ಟಿಯ ಆರಂಭವಾಗುವ ಮುಂಗಾರೂ ಕೂಡ ಹೊಸ ವರ್ಷವೇ. ಬಿಸಿಲ ಬೇಗೆಯು ಬದಿಗೆ ಸರಿದು ಮಳೆಯ ತಂಪಾದ ಮಾರುತಗಳು ಆಹ್ಲಾದತೆಯನ್ನು ಉಂಟುಮಾಡುತ್ತಾ ಕೃಷಿಕರಲ್ಲಿ, ಪ್ರೇಮಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಮರ ಗಿಡ ಧಾನ್ಯ ಕ್ಷೇತ್ರಗಳಲ್ಲಿ ಹೊಸ ಹುರುಪನ್ನು ಉಂಟುಮಾಡುವ ಸಮಯವೇ ಮುಂಗಾರು. ಆಹಾರದ ಉತ್ಪಾದನೆಯನ್ನು ಆರಂಭಿಸಲು ರೈತರು ಮುಂಗಾರಿಗಾಗಿ ಕಾಯುತ್ತಿರುತ್ತಾರೆ. ಕೃಷಿ ಪ್ರಧಾನವಾದ ಭಾರತದಲ್ಲಂತೂ ಮುಂಗಾರು ಬಂತೆಂದರೆ ಸಾಕು, ಎಲ್ಲ ಚಟುವಟಿಕೆಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ಮುಂಗಾರು ಬಿಸಿಲಲ್ಲಿ ಬಳಲಿ ಬೆಂಡಾಗಿ ನಿರುತ್ಸಾಹಿಗಳಾದವರಿಗೆ ಭರವಸೆಯ ಬೆಳಕು, ನೀರಿಲ್ಲದೆ ನಿರಾಶರಾದ ಜೀವಿಗಳಿಗೆ ತಂಪಿನ ಆಶಾಕಿರಣ, ರೈತರ ಕೃಷಿ ಯಜ್ಞಕ್ಕೆ ಶುಭಾರಂಭದ ಸಂಕೇತ, ದೂರಾದ ಪ್ರೇಮಿಗಳಿಗೆ ಸನಿಹದ ಬಯಕೆಯನ್ನು ತರಿಸುವ ಮೋಹಕ ಮಂತ್ರ, ಚಿಣ್ಣರು ಮಳೆಯಲ್ಲಿ ನೆನೆಯಲು ಬಗೆ ಬಗೆಯ ನೀರಾಟವಾಡಲು ಹಂಬಲಿಸುವ ಕಾಲ, ಕವಿಗಳು ತಮ್ಮ ಕಾವ್ಯ ಕನ್ನಿಕೆಯನ್ನು ಸಿಂಗರಿಸುವ ಕಾಲ, ಹೀಗೆ ಪ್ರತಿಯೊಬ್ಬನ ಜೀವನದಲ್ಲಿ ಚಿಂತನ ಮಂಥನ ಕಲ್ಪನೆಗಳಿಗೆ, ದುಡಿಯುವವರ ಚಟುವಟಿಕೆಗಳಿಗೆ ಪ್ರೇರಣೆಯನ್ನು ಒದಗಿಸುವ ಈ ಕಾಲವೇ ಮುಂಗಾರು. ಇಳೆಯನ್ನು ತಣಿಸುವ ಈ ಮುಂಗಾರನ್ನು ಕವಿಗಳು ಮನದುಂಬಿ ವರ್ಣಿಸಿ ಸಹೃದಯರ ಮನವನ್ನು ತಣಿಸಿದ್ದಾರೆ. ಎಲ್ಲ ಭಾಷೆಗಳಲ್ಲೂ ಮುಂಗಾರಿನ ವರ್ಣನೆಯನ್ನು ನಾವು ಕಾಣಬಹುದು. ಸಂಸ್ಕೃತ ಭಾಷೆ

ಎಲ್ಲೂ ಮುಂಗಾರಿನ ವರ್ಣನೆಯನ್ನ ಬಹು ಸುಂದರವಾಗಿ ಮಾಡಿದ್ದಾರೆ. ಈ ಸಂಸ್ಕೃತ ಭಾಷೆಯಲ್ಲಿ ಮುಂಗಾರಿನ ವರ್ಣನೆಯನ್ನು ಹೇಗೆ ಮಾಡಿದ್ದಾರೆ ಎಂಬುದನ್ನು ಕೆಲವೊಂದು ಉದಾಹರಣೆಗಳೊಂದಿಗೆ ನಾವಿಂದು ಗಮನಿಸೋಣ. ವಿಶ್ವದ ಅತ್ಯಂತ ಪ್ರಾಚೀನತಮವಾದ ಭಾಷೆಗಳಲ್ಲಿ ಶಿಖರಪ್ರಾಯವಾದ ಸಂಸ್ಕೃತ ಭಾಷೆ ಕೇವಲ ವೇದದ ಭಾಷೆಯಾಗದೆ ಜನಸಾಮಾನ್ಯರ ಆಡುಭಾಷೆಯೂ ಆಗಿತ್ತು. ಸಂಸ್ಕೃತದ ಆದಿಕವಿಗಳಾದ ವಾಲ್ಮೀಕಿ, ವೇದವ್ಯಾಸ, ಕಾಳಿದಾಸಾದಿ ಕವಿ ಪುಂಗವರು ತಮ್ಮ ಕೃತಿಗಳಲ್ಲಿ ವಿಶ್ವ ಪ್ರಸಿದ್ಧವಾದ ಭಾರತೀಯ ಸಂಸ್ಕೃತಿಯನ್ನು ಚಿತ್ರಿಸುವುದರೊಂದಿಗೆ ಭಾರತೀಯರ ಜೀವನ ಇತಿಹಾಸವನ್ನೂ, ಈ ದೇಶದ ವೀರರ ಶೌರ್ಯ ಗಾಥೆಯನ್ನೂ, ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನೂ ಮನೋಜ್ಞವಾಗಿ ಬಣ್ಣಿಸಿದ್ದಾರೆ. ಅದರಲ್ಲೂ ಭಾರತದ ವಿಭಿನ್ನ ಭಾಗಗಳ ಕವಿಗಳು ಬೇರೆ ಬೇರೆ ಋತುಗಳಲ್ಲಿ ಈ ಭೂಮಿಯ ಸೌಂದರ್ಯವನ್ನು ವರ್ಣಿಸಲು ಪ್ರಾಚೀನತಮವಾದ ಸಂಸ್ಕೃತ ಭಾಷೆಯನ್ನೇ ಆಯ್ಕೆ ಮಾಡಿಕೊಂಡಿರುವುದು ಈ ಭಾಷೆಯ ಮಹತ್ವವನ್ನು, ಜನಪ್ರಿಯತೆಯನ್ನೂ ಸೂಚಿಸುತ್ತದೆ. ಸಂಸ್ಕೃತದ ಕಾವ್ಯಗಳಲ್ಲಿ ಋತುಗಳ ವರ್ಣನೆಯ ವಿಚಾರ ಬಂದಾಗ ವಸಂತ ಮತ್ತು ವರ್ಷ ಋತುವಿನ ವರ್ಣನೆ ಎಲ್ಲ ಸಹೃದಯಿಗಳ ಚಿತ್ತಾಪಹಾರಕವಾಗಿದೆ. ಸೂರ್ಯ ಕಿರಣಗಳ ಸಹಾಯದಿಂದ ಭೂಮಿಯ ನೀರನ್ನು ಹೀರುವ ಮೋಡಗಳು ಸಿಹಿಯಾದ ನೀರಿಂದ ಮೈದುಂಬಿ ನೀಲ ಮೇಘಗಳಾಗಿ ಕೃಷ್ಣನ ಕಾಂತಿಯನ್ನು ಧರಿಸಿ ಬೇಸಿಗೆಯ ಧಗೆಯ ನೀಗಿಸಿ ನೀರೆರೆಯಲು ಸಿದ್ಧವಾಗುವ ಈ ಕಾಲವೇ ಮುಂಗಾರು. ಎತ್ತರದಲ್ಲಿರುವ ಮುಂಗಾರಿನ ಮೋಡಗಳನ್ನು ನೋಡಿದ ಕವಿಯೋರ್ವ ಸುಂದರವಾದ ಸುಭಾಷಿತ ಶ್ಲೋಕವನ್ನು ಹೀಗೆ ರಚಿಸಿದ್ದಾನೆ. ಗೌರವಂ ಪ್ರಾಪ್ಯತೆ ದಾನಾತ್ ನತು ವಿತ್ತಸ್ಯ ಸಂಚಯಾತ್ ಸ್ಥಿತಿರುಚ್ಚೈಃ ಪಯೋದಾನಾಂ ಪಯೋಧೀನಾಮಧಸ್ಥಿತಿಃ. ಅಂದರೆ ಬೇರೆಯವರ ಹಿತಕ್ಕಾಗಿ ದಾನ ಮಾಡುವವರು ಮೋಡಗಳಂತೆ ಎತ್ತರವಾದ ಸ್ಥಾನವನ್ನು ಪಡೆಯುತ್ತಾರೆ ಎಂಬುದು ಈ ಸುಭಾಷಿತಕಾರನ ಅಭಿಪ್ರಾಯ. ಪ್ರಕೃತಿಯಲ್ಲಿನ ಮೋಡಗಳ ಉದಾತ್ತತೆಯನ್ನು ಕವಿ ತನ್ನ ಕವಿತಾರಚನೆಯ ಪ್ರತಿಭೆಯಿಂದ ಜಗತ್ತಿಗೆ ತಿಳಿಯಪಡಿಸುತ್ತಿದ್ದಾನೆ. ಮುಂಗಾರಿನ ಆರಂಭವನ್ನು ಆದಿಕವಿ ವಾಲ್ಮೀಕಿಯವರು ರಾಮಾಯಣದಲ್ಲಿ ವರ್ಣಿಸಿದ್ದಾರೆ. ಸೀತಾಪಹರಣದ ನಂತರ ಸುಗ್ರೀವನ ಸಖ್ಯವನ್ನು ಪಡೆದು ವಾಲಿಯನ್ನು ದಂಡಿಸಿದ ಶ್ರೀರಾಮನು ಮಾಲ್ಯವಂತ ಪರ್ವತದಲ್ಲಿ ವಾಸಿಸುತ್ತಾ ಲಕ್ಷ್ಮಣನನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ. ಅಯಂ ಸ ಕಾಲ ಸಂಪ್ರಾಪ್ತ ಸಮಯೋಸ್ತಿ ಜಲಾಗಮ ಸಂಪಶ್ಯತ್ವಂ ನಭೋ ಮೇಘೈ ಸಂವೃತಂಗಿರಿ ಸನ್ನಿಭೈ. ಇದರ ಭಾವಾರ್ಥ ಹೀಗೆ ಇದೆ. ತಮ್ಮ ಲಕ್ಷ್ಮಣ, ನೋಡಲಿ, ಆಕಾಶವು ಪರ್ವತದಂತಿರುವ ದೊಡ್ಡ ದೊಡ್ಡ ಮೋಡಗಳಿಂದ ಆವೃತವಾಗುತ್ತಿದೆ. ನೀರನ್ನು ಸುರಿಸುವ ಮುಂಗಾರಿನ ಸಮಯವು ಬರುತ್ತಿದೆ. ಅಂದರೆ ನೀರಿಗಾಗಿ ನಿರೀಕ್ಷಿಸುತ್ತಿರುವ ರೈತರಿಗೆ, ಪಶು ಪಕ್ಷಿ ಜೀವಿಗಳಿಗೆ ಸಂತಸವನ್ನುಂಟು ಮಾಡುವ ಮುಂಗಾರಿನ ಆರಂಭವನ್ನು, ಆಗಮನವನ್ನು ಕವಿ ವಾಲ್ಮೀಕಿಯವರು ಶ್ರೀರಾಮನ ಮಾತಿನಿಂದ ಪ್ರಕಟಪಡಿಸುತ್ತಿದ್ದಾರೆ. ಅಲ್ಲದೆ ಮುಂಗಾರು ಸಮೀಪಿಸುತ್ತಿದ್ದಂತೆಯೇ ಪ್ರಕೃತಿಯಲ್ಲಾಗುತ್ತಿರುವ ಬದಲಾವಣೆಯನ್ನು ಅವಲೋಕಿಸುತ್ತಾ ಸೀತಾನ್ವೇಷಣೆ ಮಾಡುತ್ತಿರುವ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾನೆ. ಸೋದರ, ರಜಃ ಪ್ರಶಾಂತಂ ಸಹಿಮೋದ್ಯ ವಾಯುಃ ನಿದಾಘ ದೋಷ ಪ್ರಸರಃ ಪ್ರಶಾಂತಃ ಸ್ಥಿತಾ ಹಿ ಯಾತ್ರಾ ವಸುಧಾಧಿಪಾನಾಂ ಪ್ರವಾಸಿನೋ ಯಾಂತಿ ನರಾಸ್ವದೇಶಾನ್. ಇಲ್ಲಿನ ಭಾವವನ್ನು ನಾವು ತಿಳಿದುಕೊಳ್ಳೋಣ. ಬಿಸಿಲಿನ ತಾಪದಿಂದ ಚದುರಿರುವ ಧೂಳಿನ ಕಣಗಳು ಶಾಂತವಾಗುತ್ತಿವೆ. ಬೇಸಿಗೆಯ ಬಿಸಿಗಾಳಿಯು ತಣ್ಣಗಾಗುತ್ತಾ ಪರಿಸರವನ್ನು ಶಾಂತವಾಗಿಸುತ್ತಿದೆ. ರಾಜ ಮಹಾರಾಜರುಗಳ ಸೈನ್ಯವು ಜೈತ್ರಯಾತ್ರೆಯನ್ನು ಮುಗಿಸಿ ಸ್ವರಾಜ್ಯಕ್ಕೆ ಹಿಂದಿರುಗುತ್ತಿದೆ. ದೇಶಾಟನೆಯನ್ನು ಮುಗಿಸಿದ ಪ್ರವಾಸಿಗರು ತಮ್ಮ ತಮ್ಮ ಸ್ಥಾನಕ್ಕೆ ಹಿಂದಿರುಗುತ್ತಿದ್ದಾರೆ. ಈ ರೀತಿಯಾಗಿ ಮುಂಗಾರಿನ ಆಗಮನದ ಸೂಚನೆಯನ್ನು ವಿವರಿಸುತ್ತಿರುವ ಶ್ರೀರಾಮನ ಮಾತಿನಲ್ಲಿ ಸೀತಾನ್ವೇಷಣೆಗೆ ಮಳೆಗಾಲವು ತೊಂದರೆಯನ್ನುಂಟು ಮಾಡುವಲಿದೆ. ಸೀತಾನ್ವೇಷಣೆಗೆ ಮಳೆಗಾಲ

0: ಕಾಲವು ತೊಂದರೆಯನ್ನುಂಟು ಮಾಡುವುದರೊಂದಿಗೆ ಸೀತೆಯ ವಿರಹವು ಕಾಡಲಿದೆ ಎಂಬ ವಿಚಾರ ಧ್ವನಿತವಾಗುತ್ತಿದೆ. ಕವಿಕುಲ ಗುರು ಕಾಳಿದಾಸನಂತೂ ಮುಂಗಾರಿನ ಮೇಘಗಳನ್ನು ಅವಲೋಕಿಸಿ ಮೇಘದೂತವೆಂಬ ವಿಶ್ವವಿಖ್ಯಾತ ಖಂಡಕಾವ್ಯವನ್ನೇ ರಚಿಸಿದ್ದಾನೆ. ಶೃಂಗಾರ ರಸದಿಂದ ಪರಿಪೂರ್ಣವಾದ ಈ ಕಾವ್ಯದಲ್ಲಿ ಕವಿಯು ಚಲಿಸುವ ಮೋಡಗಳಿಗೆ ದೂತನ ಜವಾಬ್ದಾರಿಯುತ ಸ್ಥಾನಮಾನವನ್ನು ಕೊಟ್ಟು ಮುಂಗಾರಿನ ಸಮಯದಲ್ಲಿ ಭೂಮಿಯಲ್ಲಾಗುವ ಬದಲಾವಣೆಗಳನ್ನು ಕಾವ್ಯಮಯವಾಗಿ ವರ್ಣಿಸುತ್ತಾ ಪ್ರಕೃತಿಯ ಸೊಬಗನ್ನು ಎಳೆ ಎಳೆಯಾಗಿ ಚಿತ್ರಿಸಿದ್ದಾನೆ. ಕಾಳಿದಾಸ ತನ್ನ ಮೇಘದೂತ ಕಾವ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ರಿಕ್ತ ಸರ್ವೋ ಭವತಿ ಹಿ ಲಘು ಪೂರ್ಣತಾ ಗೌರವಾಯ. ಅಂದರೆ ನೀರಿಲ್ಲದೆ ಖಾಲಿಯಾಗಿ ಅತ್ತಿಂದಿತ್ತ ವ್ಯರ್ಥವಾಗಿ ತಿರುಗುವ ಮೋಡಗಳನ್ನು ಯಾರೂ ನೋಡುವುದಿಲ್ಲ. ಆದರೆ ಶುದ್ಧವಾದ ಮತ್ತು ಮಧುರವಾದ ನೀರಿಂದ ಪರಿಪೂರ್ಣವಾದ ಮೋಡಗಳನ್ನು ಎಲ್ಲರೂ ಕತ್ತೆತ್ತಿ ಗೌರವದಿಂದಲೂ ಆಶಾಭಾವದಿಂದಲೂ ನೋಡುತ್ತಾರೆ ಎಂದರ್ಥ. ಅಂದರೆ ಏನೂ ಸತ್ವವಿಲ್ಲದ ಮೂರ್ಖರಾದ ಜನರು ಸಮಾಜದಲ್ಲಿ ಕೇವಲ ವ್ಯರ್ಥವಾಗಿ ವ್ಯವಹರಿಸುತ್ತಾ ಗೌರವವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಜ್ಞಾನದಿಂದ ಪರಿಪೂರ್ಣರಾದವರು ಎಲ್ಲರಿಂದಲೂ ಗೌರವದಿಂದ ನೋಡಲ್ಪಡುತ್ತಾರೆ ಎಂಬುದು ಇಲ್ಲಿ ಧ್ವನಿತವಾಗುತ್ತಿದೆ. ಈ ಮೇಘದೂತ ಕೃತಿಯನ್ನು ಮುಂಗಾರಿನ ಮೋಡಗಳ ಚಲನ ವಲನ ಹಾವಭಾವದ ಕಾವ್ಯ ರೂಪವೆಂಬುದಾಗಿಯೂ ಕರೆಯಬಹುದಾಗಿದೆ. ಗ್ರೀಷ್ಮದ ಸೆಕೆಗೆ ಬೆಂದು ನೊಂದು ಬರಡಾದ ಭೂಮಿ ಬಾಯ್ದೆರೆದು ನಿಂತಿರಲು ಅನ್ನದಾತರು ಕತ್ತೆತ್ತಿ ಆಶಾದಾಯಕ ಕಂಗಳಿಂದ ಆಗಸದಿ ಮಳೆ ಸುರಿಸುವ ಮೋಡಗಳಿಗಾಗಿ ಅರಸುತ್ತಿರಲು ಆಷಾಢದ ಮೊದಲ ದಿನ ಆಕಾಶದಲ್ಲಿ ಮೋಡಗಳನ್ನು ಕಂಡಾಗ ಎಲ್ಲರಿಗೂ ಆನಂದವಾಗುವುದು ಸಹಜ. ಇದನ್ನೇ ಮೇಘಕವಿ ಕಾಳಿದಾಸನು ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟ ಸಾನು ವಪ್ರಕ್ರೀಡಾ ಪರಿಣತ ಗಜ ಪ್ರೇಕ್ಷಣೀಯಂದ ದರ್ಶ ಎಂದು ಹಾಡಿ ಹೊಗಳಿದ್ದಾನೆ. ಅಂದರೆ ಆಷಾಢದ ಮೊದಲ ದಿನ ಆಕಾಶದಲ್ಲಿ ಚಲಿಸುವ ದೊಡ್ಡ ದೊಡ್ಡ ಮೋಡಗಳನ್ನು ನೋಡಿದಾಗ ವಪ್ರಕ್ರೀಡೆಯಲ್ಲಿ ತೊಡಗಿರುವ ಮದ ಗಜಗಳ ಸೌಂದರ್ಯವನ್ನು ನೆನಪಿಸುತ್ತದೆ ಎಂದು ಅವನ ಅಭಿಪ್ರಾಯ. ಅಲ್ಲದೆ ಕಾಳಿದಾಸ ತನ್ನ ಮತ್ತೊಂದು ಖಂಡಕಾವ್ಯ ಋತುಸಂಹಾರದಲ್ಲಿ ಮುಂಗಾರಿನ ಸಮಯವನ್ನು ವರ್ಣಿಸುತ್ತಾ
1: ಪಯೋಧರೈರ್ಭೀಮಗಭೀರ ನಿಸ್ವನೈಹಿ ತಡಿದ್ಭಿರುದ್ವೇಜಿತ ಚೇತಸೋ ಭೃಶಂ ಕೃತಾಪರಾಧಾನಪಿ ಯೋಷಿತ ಪ್ರಿಯಾನ್ ಪರಿಶ್ವಜಂತೆ ಶಯನೇ ನಿರಂತರಂ
0: ಎಂದು ಭಾವಪೂರ್ಣವಾಗಿ ಬರೆಯುತ್ತಾನೆ. ಅಂದರೆ ಭಯಂಕರವಾಗಿಯೂ ಗಂಭೀರವಾಗಿಯೂ ಗರ್ಜಿಸುತ್ತಿರುವ ಮತ್ತು ಪ್ರಖರವಾಗಿ ಪ್ರಕಾಶಿಸುತ್ತಿರುವ ಮಿಂಚುಗಳಿಂದ ಭಯಭೀತರಾದ ರಮಣೀಯರು ತಮ್ಮ ರಮಣನೊಂದಿಗೆ ಮನಸ್ತಾಪಗಳಿದ್ದರೂ ಶಯನದಲ್ಲಿ ಅವರನ್ನು ಬಿಗಿದಪ್ಪಿ ಮಲಗುವಂತೆ ಮಾಡುತ್ತದೆ ಈ ಮುಂಗಾರು ಎಂದು ಬಣ್ಣಿಸುತ್ತಾನೆ. ಹಾಗೆಯೇ ಸುಂದರ ಸ್ತ್ರೀಯರ ಚಲನೆಯನ್ನು ಜಲಭರಿತ ಮೋಡಗಳಿಗೆ ಹೋಲಿಸುವ ಕಾಳಿದಾಸನು ಋತುಸಂಹಾರ ಕಾವ್ಯದಲ್ಲಿ ಹೀಗೆ ಹೇಳುತ್ತಾನೆ.
1: ತಡಿಲ್ಲತಾ ಶಕ್ರಧನುರ್ವಿಭೂಷಿತಾ ಪಯೋಧರಾಸ್ತೋಯ ಭರಾವಲಂಬಿನಃ ಸ್ತ್ರೀಯಶ್ಚ ಕಾಂತಾಸ್ತನಭಾರನಮ್ರತಾಃ ಪ್ರಯಾಂತಿ ಮಂದಂ ಪ್ರಮದಾ ಜನಪ್ರಿಯಾಃ.
0: ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಕಾಳಿದಾಸನ ಪ್ರಕಾರ ಮಿಂಚುಗಳೆಂಬ ಬಳ್ಳಿಗಳಿಂದಲೂ ವರ್ಣರಂಜಿತವಾದ ಕಾಮನನ ಬಿಲ್ಲಿನಿಂದಲೂ ಅಲಂಕೃತವಾದ ಮೇಘಗಳು ನೀರಿನಿಂದ ತುಂಬಿ ಹೇಗೆ ಬಾಗಿ ಭೂಮಿಗೆ ಬರುತ್ತವೆಯೋ ಹಾಗೆಯೇ ಸ್ತನಗಳ ಭಾರಕ್ಕೆ ಬಾಗಿ ಬಳುಕುವ ಕೋಮಲ ವರಿತೆಯರು ಮದ ಗಜ ಗಮನೆಯರಂತೆ ಮಂದವಾಗಿ ಚಲಿಸುತ್ತಾರೆ ಎಂದು ಮುಂಗಾರಿನಲ್ಲಿ ಪ್ರಕೃತಿಯ ವರ್ಣನೆಯೊಂದಿಗೆ ಸುಂದರ ಸ್ತ್ರೀಯರ ವರ್ಣನೆಯನ್ನು ಮನೋಜ್ಞವಾಗಿ

0: ಹಾಡಿದ್ದಾನೆ ಮಹಾಕವಿ ಕಾಳಿದಾಸ. ಅದೇ ರೀತಿ ಮುಂದಿನ ಶ್ಲೋಕಗಳಲ್ಲಿ ಕಾಳಿದಾಸನು ಮುಂಗಾರಿನ ಸಮಯದಲ್ಲಾಗುವ ಪ್ರಕೃತಿಯಲ್ಲಿನ ಬದಲಾವಣೆಯನ್ನು ಹೀಗೆ ವಿವರಿಸಿದ್ದಾನೆ.
1: ನಿದ್ರಾಶನೈಃ ಕೇಶವಮಭ್ಯುಪೈತಿ ದ್ರುತನದಿ ಸಾಗರಮಭ್ಯುಪೈತಿ ಹೃಷ್ಟಾ ಬಲಕಾ ಘನಮಭ್ಯುಪೈತಿ ಕಾಂತಾಸಕಾಮ ಪ್ರಿಯಮಭ್ಯುಪೈತಿ.
0: ಈ ಶ್ಲೋಕದ ಸಾರಾಂಶವನ್ನು ಹೀಗೆ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ನಿದ್ರೆಯು ಕೇಶವನನ್ನು ಸೇರಿಕೊಳ್ಳುತ್ತದೆ, ಪ್ರಕೃತಿಯು ಕ್ರಿಯಾಶೀಲವಾಗುತ್ತದೆ, ನದಿಯು ನೀರನ್ನು ತುಂಬಿಕೊಂಡು ವೇಗವನ್ನು ಪಡೆದು ಸಾಗರವನ್ನು ಸೇರುತ್ತದೆ, ಹರ್ಷಭರಿತವಾದ ಬಲಾಕ ಪಕ್ಷಿಗಳು ಮೋಡಗಳಲ್ಲಿ ತೂರಿಕೊಂಡು ಆಟವಾಡುತ್ತವೆ, ಪ್ರಿಯತಮೆಯು ಪ್ರಿಯಕರನನ್ನು ಸೇರಿ ಮುದಗೊಳ್ಳುತ್ತಾಳೆ. ಅದೇ ರೀತಿಯಾಗಿ ಮುಂದಿನ ಕವಿತೆಯಲ್ಲಿ ಕಾಳಿದಾಸ ಈ ರೀತಿಯಾಗಿ ಹೇಳುತ್ತಾನೆ.
1: ನಿಪಾತಯಂತ್ಯ ಪರಿತಸ್ತಟದ್ರುಮಾನ್ ಪ್ರವೃದ್ಧ ವೇಗೈ ಸಲಿಲೈರ ನಿರ್ಮಲೈ ಸ್ತ್ರೀಯಸ್ಸು ದುಷ್ಟಾ ಇವ ಜಾತ ವಿಭ್ರಮಾಃ ಪ್ರಯಾಂತಿ ನದ್ಯಸ್ತ್ವರಿತಂ ಪಯೋನಿಧಿಂ.
0: ಈ ರೀತಿಯಾಗಿ ಕಾಳಿದಾಸನ ಮುಂಗಾರಿನ ವರ್ಣನೆಯನ್ನು ನಾವು ಕಾಣಬಹುದಾಗಿದೆ. ಇನ್ನು ವಾಲ್ಮೀಕಿ ಕವಿಗಳು ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ರಾಮನ ಮಾತಿನ ಮೂಲಕ ಹೀಗೆ ತಿಳಿಯಪಡಿಸಿದ್ದಾರೆ.
1: ನಭೋಂಬುಭಿರ್ಭೂಮಿರಿಯಂ ಸಮಗ್ರ ಸಂಪೂರ್ಯತೆ ವರ್ಷಗುಣೈರ್ಮನೋಭಿಹಿ.
0: ಅಂದರೆ ಮುಂಗಾರಿನಲ್ಲಿ ಮೋಡಗಳು ನೀರಿಂದ ಪರಿಪೂರ್ಣವಾಗುತ್ತವೆ, ಆಕಾಶವು ಮೋಡಗಳಿಂದ ಪರಿಪೂರ್ಣವಾಗುತ್ತದೆ, ಭೂಮಿಯು ಹಸಿರಿಂದಲೂ ಧಾನ್ಯಗಳಿಂದಲೂ ಮಳೆ ನೀರಿಂದಲೂ ಪರಿಪೂರ್ಣವಾಗಿ ಶಾಂತವಾಗುತ್ತದೆ. ಹೀಗೆ ಎಲ್ಲವೂ ಪರಿಪೂರ್ಣವಾಗುವಾಗ ಮನಸ್ಸೂ ಸಂತೋಷದಿಂದ ತೃಪ್ತಿಯಿಂದ ಪರಿಪೂರ್ಣವಾಗಿ ಶಾಂತವಾಗುತ್ತದೆ ಎಂಬುದು ಇಲ್ಲಿನ ಭಾವ. ಅದೇ ರೀತಿಯಾಗಿ ಭೂಮಿ ಎಂಬ ಸ್ತ್ರೀಯು ಹಸಿರಾದ ವಸ್ತ್ರವನ್ನುಟ್ಟು ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವಂತೆ ಶೋಭಿಸುತ್ತಾಳೆ ಎಂಬುದು ಕವಿಗಳ ಅಭಿಪ್ರಾಯವಾಗಿದೆ. ಹೀಗೆ ಅನೇಕ ಶ್ಲೋಕಗಳಿಂದ ಮುಂಗಾರಿನೊಂದಿಗೆ ಮಳೆಗಾಲವನ್ನು ವರ್ಣಿಸುವ ಸಂಸ್ಕೃತ ಕಾವ್ಯಗಳು ನಮ್ಮ ಭಾವನೆಗಳನ್ನು ಜಾಗೃತಗೊಳಿಸುವುದರೊಂದಿಗೆ ಇನ್ನಿತರ ಭಾಷೆಗಳ ಕವಿತೆಗಳಿಗೂ ಮೂಲ ಸ್ರೋತವು ಪ್ರೇರಣೆಯೂ ಆಗಿವೆ. ನಮಸ್ಕಾರ.

ಇದುವರೆಗೂ ರಸಮಂಜರಿ ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ ಕುರಿತು ಡಾಕ್ಟರ್ ನರಸಿಂಹಯ್ಯ ಭಟ್ ಅವರ ಮಾತುಗಳನ್ನು ಆಲಿಸಿದಿರಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಗಿರು. ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಇದು ಆಕಾಶವಾಣಿ ಬೆಂಗಳೂರು. ಮುಕ್ತ ಸಮಯ ಆಗಿದೆ 3:19. ಇನ್ನೀಗ ಗುಲ್ ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಗುಲ್ ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಆಂಖೋ ಕಿ ಗುಸ್ತಾನಿಯಾ ಚಿತ್ರದಿಂದ ಮೂಡಿಬರ್ತಾ ಇರೋ ಗೀತೆಗೆ ವಿಶಾಲ್ ಮಿಶ್ರಾ ಅವರ ಸಂಗೀತ, ಸಾಹಿತ್ಯ ಹಾಗೂ ವಿಶಾಲ್ ಮಿಶ್ರಾ ಅವರದ್ದೇ ಧ್ವನಿ ಇರುವ ಗೀತೆಯನ್ನೀಗ ಕೇಳೋಣ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಕಬಿ ಅಲ್ವಿದಾನ ಕೆಹನ ಚಿತ್ರಕ್ಕೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿದೆ, ಶಂಕರ್ ಇಶಾನ್ ಲಾಯ್ ಅವರ ಸಾಹಿತ್ಯವಿದೆ, ಸೋನು ನಿಗಮ್ ಮತ್ತು ಅಲಕಾ ಯಾಗ್ನಿಕ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬರ್ತಾ ಇದೆ.

ಬಹಾರ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ಕವಿ ಖುಷಿ ಕವಿಗಂ ಚಿತ್ರದ ಗೀತೆಯನ್ನ. ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಕವಿತಾ ಕೃಷ್ಣಮೂರ್ತಿ, ಅಲಕಾಯ ಅಗ್ನಿಕ್, ಅಮಿತ್ ಕುಮಾರ್, ಉದಿತ್ ನಾರಾಯಣ್. ಚಿತ್ರದ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಸಮೀರ್ ಜೈನ್ ಲಲಿತ್. ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಜತನ್ ಲಲಿತ್.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಿಂಗಂ ರಿಟರ್ನ್ಸ್ ಚಿತ್ರದಿಂದ ಅಂಕಿತ್ ತಿವಾರಿ ತುಳಸಿ ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಸಂದೀಪ್ ನಾಥ್ ಅವರ ಸಾಹಿತ್ಯ ಇದೆ, ಅಂಕಿತ್ ತಿವಾರಿ ಅವರ ಸಂಗೀತವಿದೆ.

ಗುಲ್ಮಹಾರ್ ಕಾರ್ಯಕ್ರಮದಲ್ಲಿ ಕೇಳಿ ಕಬಿ ಅಲ್ವಿದಾ ನಾ ಕೆಹನಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಅಲಕಾ ಯಾಗ್ನಿಕ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತಕ್ಕೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಇದೆ, ಶಂಕರ್ ಇಶಾನ್ ಅವರ ಸಂಗೀತವಿದೆ.

ಗುಲ್ಮಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರಕ್ಕಾಗಿ ಕುಮಾರ್ ಸಾನು ಹಾಗೂ ಕವಿತಾ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಮೆಹಬೂಬ್ ಅವರ ಸಾಹಿತ್ಯ ಇದೆ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿದೆ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ರೆಹನಾ ಹೈ ತೇರೆ ದಿಲ್ ಮೇ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಬಾಂಬೆ ಜಯಶ್ರೀ ಅವರು. ಗೀತೆಗೆ ಸಾಹಿತ್ಯ ಸಮೀರ್, ಸಂಗೀತ ಹರ್ಷ್ ಜೈರಾಜ್.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 4:20 ಇದುವರೆಗೂ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಸಮಯ ಸರಿಯಾಗಿ 4:35 ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಹೀಗಿದೆ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೇಳಿ ಕೃಷಿ ರಂಗ, ಅನುವಂಶಿಕ ತಳಿ ಮತ್ತು ಅವುಗಳ ಉಪಯೋಗ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಜನಪದ ಸಂಗೀತ ಕೇಳಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದ. 7:45 ಕನ್ನಡದಲ್ಲಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತಾಡ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ, ವಿಜಯಪುರ ಕೇಂದ್ರದ ಕೊಡುಗೆ. 8:00 ಚಿತ್ರಗೀತೆಗಳು. 8:10 ಎನ್ಡಿಎ ಸರ್ಕಾರ 12 ಪೂರೈಸಿರುವ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದಿಂದ ಆಯ್ದ ಕಾರ್ಯಕ್ರಮ ವಂಚಿತರಿಗೆ ಆದ್ಯತೆ. 9:15 ಭಾವಗೀತೆಗಳು ಎಂ ಗುರುರಾಜ್ ರಾವ್ ಅವರಿಂದ. 9:30 ಯುವವಾಣಿ ಡಿಸ್ಕಸ್ ಆನ್ ಚೂಸಿಂಗ್ ಪ್ಯಾಟ್ರಿಂಗ್ ಓವರ್ ಪೇರೆಂಟಿಂಗ್ ಕುರಿತು ಚರ್ಚೆ. 10:00 ರಸ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ವಿದ್ವಾನ್ ಎಂಎಸ್ಎನ್ ಮೂರ್ತಿ ಅವರಿಂದ ವಾಯೊಲಿನ್ ವಾದನ, ಇದು ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇದಷ್ಟು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 4:03:06 ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೂ ಆಲಿಸಿದರೆ ಇಲ್ಲಿಗೆ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಿಲಯದ ಪ್ರಸಾರ ಕಾರ್ಯವನ್ನು 5:30 ಪುನಃ ಆರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಡಾಕ್ಟರ್ ಅರ್ಚನಾ ಆರ್ ಮಾಡುವ ನಮಸ್ಕಾರಗಳು.
1: ಬಹುತ್ ಸಾರೆ ಸೈನಿಕ ಹೋ ರಹೆ ಹೇ ಹಮಾರೆ ಈ ಜೋ ಲಡಾಯಿ ಮೇ ಹಮಾರೆ ಜವಾನ್ ಉನ್ಕೆ ಬಾರೆ ಮೇ ಹಮ್ ಕ್ಯಾ ಸೋಚ್ ರಹೆ ಹೇ ಕ್ಯಾ ಹಮ್ ಲೋಗ್ ಸೋಚ್ ರಹೆ ಹೇ ಕ್ಯಾ ಹೋಗಾ ಉನ್ಕೆ ಪರಿವಾರ ಕಾ ಕುಚ್ ಕುಚ್ ಸೋಚ್ ರಹೆ ಹೇ ಹಮ್ ಲೋಗ್ ಕೆ ನಹೀ ತೋ ವೋ ಚೀಜೆ ಉನ್ಕೋ ಬಹುತ್ ಮನ್ ಮೇ ದುಃಖ ದೇ ರಹಿ ಥಿ ತೋ ಯೇ ಅಚಾನಕ್ ಸೇ ಉನ್ಹೋನೆ ಲಿಖಾ ಗಾನಾ ಥಾ ಹೈ ನಾ ಔರ್ ವೋ ಏಕ್ ಶೈತಾನ್ ಸಿಂಗ್ ನಾಮ್ ಕೆ ಮೇಜರ್ ಶೈತಾನ್ ಸಿಂಗ್ ಜಿನ್ಕಿ ವಹಾಂ ಪರ್ ಶಹಾದತ್ ಹುಯಿ ರಿಜಾಂಗ್ಲಾ ಮೇ ಔರ್ ವೋ ಚೀಜ್ ಸೇ ಭೀ ಉನ್ಕೋ ಬಹುತ್ ವೋ ಆಹತ್ ಹುಯೆ ವೋ ಜಾ ರಹೆ ಥೆ ಕಹೀ ರಾಸ್ತೆ ಪೇ ಚಲ್ ರಹೆ ಥೆ ಔರ್ ಚಿತ್ತಲ್ಕರ್ ಕಾಕಾ ಸಿ ರಾಮಚಂದ್ರ

ಇದು ಗುಲ್ಮೊಹರ್ ಕಾರ್ಯಕ್ರಮ ಮತ್ತು ಸಂಜೆ 4 ಗಂಟೆಗೆ ಟೀ ಸಮಯದಲ್ಲಿ ಒಳ್ಳೊಳ್ಳೆ ಹೊಸ ಹಳೆ ಹಾಡುಗಳನ್ನ ಕೇಳ್ತಾ ಸಾಗುವಂತ ಸಮಯ. ನಾನೊಂದು ಪ್ರಶ್ನೆ ಕೇಳಬೇಕು, ನಮ್ಮ ಭೂಮಿಗೆ ಸಹಾಯ ಮಾಡಲು ನೀವು ಮಾಡುವ ಅತಿ ಚಿಕ್ಕ ಸಹಾಯ ಏನು ಅಂತ ಕೇಳಿದ್ದೆ. ಬಹುಶಃ ಪ್ರಾಬಬಲಿ ನೀವು ಒಂದು ನೀರು ಬಾಟ್ಲು ತೊಗೊಂಡು ಹೋಗ್ಬೋದು, ಅಥವಾ ತರಕಾರಿ ತರಕ್ಕೆ ಬಟ್ಟೆ ಚೀಲ ತೊಗೊಂಡು ಹೋಗ್ಬೋದು, ಉಳಿದ ಆಹಾರವನ್ನು ವ್ಯರ್ಥ ಮಾಡದೆ ಬಳಸ್ತಿರ್ಬೋದು. ನಿಮ್ಮ ಅಥವಾ ನಮ್ಮ ಅಜ್ಜ ಅಜ್ಜಿಯಂದಿರು ರೀಸೈಕಲ್ ಅನ್ನೋ ಪದನೇ ಕೇಳ್ತಿರ್ಲಿಲ್ಲ, ಆದರೂ ಅವ್ರ ಜೀವನವೇ ಒಂಥರ ರೀಸೈಕಲ್ ಆಗೋಗಿತ್ತಲ್ಲ. ಬಾಳೆಯಲ್ಲಿ ಊಟ ಮಾಡೋದು, ಯಾವುದೇ ಪ್ಲಾಸ್ಟಿಕ್ ಐಟಮ್ ಬಳಸ್ತೇ ಇರ್ಬೋದು, ಸ್ಟೀಲ್ ಲೋಟದಲ್ಲೇ ಮದುವೆ ಮನೆಯಲ್ಲೂ ನೀರು ಕುಡಿಯೋದು, ಏನಾದ್ರು ಒಡೆದೋದ್ರೆ ಅದನ್ನು ಸರಿಪಡಿಸಿ ಮತ್ತೆ ಅದನ್ನು ಉಪಯೋಗಿಸೋದು, ಹಾಳಾದರೆ ಹೊಸದನ್ನು ತಗೊಳ್ಳೋಕ್ಕಿಂತ ಹಳೆಯದನ್ನ ಹೇಗೆ ಹೊಸ ಮಾರ್ಗವಾಗಿ ಅದನ್ನು ಉಪಯೋಗಿಸ್ಬೋದು ಅಂತ ಹುಡುಕ್ತಿದ್ರು. ಸೊ ಇವಾಗೆಲ್ಲ ಚಪ್ಪಲಿ ಕಿತ್ತೋದ್ರೆ ಡೈರೆಕ್ಟಾಗಿ ತೊಗೊಂಡು ಹೋಗಿ ಡಸ್ಟ್ಬಿನ್ನಿಗೆ ಹಾಕೋದು ಅಥವಾ ಕಸದವ್ರಿಗೆ ಕೊಡ್ತಾರೆ. ಆಗಿನ ಕಾಲದಲ್ಲಿ ಚಪ್ಪಲಿ ಕಿತ್ತೋದ್ರೆ ಚಪ್ಪಲಿನ ಹೊಲಸಿ ಪದೇ ಪದೇ ಹಾಕೊಂತಿದ್ದಂತಹ ನೆನಪು ನಿಮಗೂ ಕೂಡ ಇದೆಯಾ? ನಿಮ್ಮ ಮನೆಯಲ್ಲೂ ಇನ್ನೂ ಮುಂದುವರೆದ ಅಂಥದ್ದೊಂದು ಅಭ್ಯಾಸ, ನಿಮ್ಮ ಬಾಲ್ಯದ ನೆನಪು ಏನಾದರೂ ಇದ್ದೆ, ನಿಮ್ಮ ಕತೆಗಳಿಗೆ ನಾನು ಕಾಯ್ತಿರ್ತೀನಿ ಅಂತ ಹೇಳಿದ್ದೆ. ಹಾಗೆ ಸುಭಾನ್ ಕೋರಿಯವರು ಹಂಪ ಸಾಗರದಿಂದ ಒಂದು ಸಂದೇಶ ಕಳಿಸಿದ್ದಾರೆ. ನಮ್ಮನೆಯಲ್ಲಿ ಊಟದ ಸಮಯದಲ್ಲಿ ಒಂದು ಅಗಳನ್ನು ಚೆಲ್ಲೋದಿಲ್ಲ ಅಂತ. ಅಬ್ಬಬ್ಬ, ಈಗಂತೂ ಎಷ್ಟು ಈ ಊಟ ಮಾಡಿ ಅರ್ಧಂಬರ್ಧ ತಿಂದು ವೇಸ್ಟ್ ಮಾಡೋದ್ರಲ್ಲಿ ಎತ್ತಿದ ಕೈ ಎಲ್ಲರೂ, ಅಂಥದ್ರಲ್ಲಿ ಒಂದು ಅಗಳು ಕೂಡ ಚೆಲ್ಲಲ್ಲ ಅಂತ ಹೇಳಿರೋ ನಿಮಗೆ ಧನ್ಯವಾದಗಳು ಸುಭಾನ್ ಅವರೇ. ಇದು ನಮಗೆ ಹಿರಿಯರು ಹೇಳಿಕೊಟ್ಟಂತಹ ಪಾಠ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ನೈಸ್. ಮತ್ತು ದೀಪಕ್ ಅವರು ದಾವಣಗೆರೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಮ್ಮನೆಯಲ್ಲಿ ತೆಂಗಿನ ಸಿಪ್ಪೆನ ಎಸೆಯೋ ಬದಲು ಅದನ್ನೇ ಪಾತ್ರೆ ಉಜ್ಜೋಕೆ ಉಪಯೋಗಿಸ್ತೀವಿ, ಇದರಿಂದ ಹೊಸ ಗುಂಜು. ಕರೆಕ್ಟ್ ರೀ, ಈಗೆಲ್ಲ ಸ್ಟೀಲ್ದು ಅದೇನೇನೋ ಬಂದು ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಆರೋಗ್ಯ ಹಾಳೆ ಅಂತ ಹೇಳಬೇಕು. ನಮ್ಮ ಈ ತೆಂಗಿನ ಸಿಪ್ಪೆನಿಂದ ಉಪಯೋಗಿಸೋದು ಬಹಳನೇ ಸಂತೋಷ. ಹಾಗೆ ಹರೀಶ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ಅಮ್ಮ ಹಳೆ ಸೀರೆ ಬಟ್ಟೆಯಿಂದ ಕೌದಿಗೆ ತಯಾರಿಸ್ತಿದ್ರು. ಕರೆಕ್ಟ್ ಅಲ್ವಾ? ಚಿಕ್ಕ ಮೆದುವಾದ ಬಟ್ಟೆಗಳನ್ನು ಒಂದು ಬ್ಯಾಗ್ನಲ್ಲಿ ತುಂಬಿ ತಯಾರಿಸ್ತಿದ್ರು, ಅದರಲ್ಲಿ ಏನು ದಿಂಬು ಕೂಡ ತಯಾರಿಸ್ತಿದ್ರಂತೆ. ನಮ್ಮ ಮನೆಯಲ್ಲಿ ಉಷಾ ಮಿಷಿನ್ ಇತ್ತು, ಎಲ್ಲ ಹಳೆಯ ನೆನಪು. ಈಗಲೂ ಅಮ್ಮ ನನ್ನ ಪ್ಯಾಂಟ್ನ ಹೊಲಿತಾರೆ, ಮತ್ತು ಒಂದು ಹೌದು ಹೀಗೆ ನಮ್ದೇನಾದ್ರು ಹರಿದೋಗಿರೋ ಬಟ್ಟೆಯನ್ನೆಲ್ಲ ಹೊಲಿತಾರೆ ಅಂತ ನಮಗೆ ಹರೀಶ್ ಅವರು ಮಲ್ಲೇಶ್ವರಂದಿಂದ ನಮಗೆ ಸಂದೇಶ ಕಳಿಸಿದರೆ. ಮತ್ತೆ ಯಾರು ಕಳಿಸಿದ್ದಾರೆ, ಸ್ನಾನಕ್ಕೆ ಸೋಪನ್ನು ಉಪಯೋಗಿಸ್ತೀವಿ, ತಪ್ಪಾಗಿ ಏನಾದರೂ ನಾವು ಆ ಸೋಪು ಗಾತ್ರ ಚಿಕ್ಕದಾಗಿದ್ದರೆ ಹೊಸ ಸೋಪ್ ತೊಗೊಂಡು ಅದಕ್ಕೆ ಹಳೆ ಸೋಪು ಹೊಸ ಸೋಪನ್ನು ಅಂಟಿಸ್ಬಿಟ್ಟು ಸ್ನಾನ ಮಾಡ್ತೀವಿ ಅಂತ ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಓಕೆ, ನಿಮ್ಮೆಲ್ಲರೂ ಉತ್ತರಗಳು ತುಂಬಾ ವಿಭಿನ್ನವಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಮತ್ತು ಒಂದೆರಡು ಸೂಪರ್ ಹಿಟ್ ಹಾಡು, ನಿಮ್ಮ ಕೋರಿಕೆಯ ಹಾಡುಗಳನ್ನ ಕೇಳಿಕೊಂಡು ಮತ್ತೆ ಈ ಗುಲ್ಮೊಹರ್ನಲ್ಲಿ ನಿಮ್ಮ ಚಿಕ್ಕ ಚಿಕ್ಕ ಅಭ್ಯಾಸಗಳು, ನಮ್ಮ ಪರಿಸರ ಮತ್ತು ನಮ್ಮ ಜಗತ್ತನ್ನು ಉಳಿಸುವಂತಹ ಐಡಿಯಾಗಳಿದ್ರೆ ನಮಗೂ ಕೂಡ ಕಳಿಸಿ. ತುಂಬ ದೊಡ್ಡದಾಗಬೇಕು ಅಂತ ಏನಿಲ್ಲ ರೀ, ನಿಮ್ಮನೇಲಿ ಮಾಡೋ ಪುಟ್ಟ ಪುಟ್ಟ ಅಭ್ಯಾಸ, ಅದೇನು ಹೇಳ್ತಾರಲ್ಲ ಚಿಕ್ಕ ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಅ ಮೈಟಿ ಓಷನ್ ಅಂತ ಹಾಗೆ.

ಕುಲ್ಮೊಹರ್ನಲ್ಲಿ ಒಳ್ಳೆ ವಿಷಯ ಮಾತಾಡ್ತಾ ಒಳ್ಳೊಳ್ಳೆ ಹಾಡು ಕೇಳ್ತಾ ಇದ್ವಿ. ನಿಮ್ಮನೆಯಲ್ಲೂ ಕೂಡ ಯಾವ ಥರ ಒಂದು ಚಿಕ್ಕ ಅಭ್ಯಾಸ ನಮ್ಮ ಈ ಜಗತ್ತಿಗೆ ಕೊಡುಗೆ ಆಗಬಲ್ಲದು ಅಂತ ಮಾತಾಡ್ತಾ ಇದ್ವಿ. ಮಹೇಶ್ ಹೊಸೂರು ಶಿಕಾರಿಪುರದಿಂದ ನಮಗೆ ಸಂದೇಶ ಕಳಿಸಿದರೆ, ನಮ್ಮನೆಯಲ್ಲಿ ಟೀ ಮಾಡಿ ಅದನ್ನು ಸೋಸಿ ಉಳಿದ ಪುಡಿಯನ್ನು ಕರಿಬೇವಿನ ಗಿಡಕ್ಕೆ ಹಾಕ್ತೀವಿ. ಗಿಡಗಳು ಸಮೃದ್ಧಿಯಾಗಿ ಬೆಳೆದು ಸುವಾಸನೆ ಭರಿತ ಆಗುತ್ತೆ ಅಂತ. ವೆರಿ ನೈಸ್. ಪ್ಲಾಸ್ಟಿಕ್ ಮುಕ್ತ ಮಾಡಲು ಮನೆಯ ಹಳೆ ಬಟ್ಟೆ ಇದ್ದರೆ ಅದನ್ನೇ ಕೈ ಚೀಲ ಮಾಡ್ಕೋತೀವಿ. ಸೂಪರ್, ವೆರಿ ಗುಡ್. ಅದರ

ಯೂಸ್ ರೀಯೂಸ್ ಅಂತ ಹೇಳ್ತಾರಲ್ಲ, ಹಂಗೆ ಫ್ರಿಜ್ನಲ್ಲಿ ಇಡುವಕ್ಕಿಂತ ಮಣ್ಣಿನ ಮಡಕೆಯಲ್ಲಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಕಳಿಸಿದರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ನನಗೆ ಹಾಗೆ ಗುರುರಾಜ್ ಗೊಂಬಿ ಇಳಕಲ್ನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಇದು ಮೋಸ್ಟ್ಲಿ ತುಂಬ ಜನದ ಮನೇಲಿ ಮಾಡ್ತಾರೆ ಅನಿಸುತ್ತೆ. ಪೇಂಟ್ ಡಬ್ಬಿ ಇರುತ್ತಲ್ಲ, 10 ಲೀಟ್ರು, 5 ಲೀಟ್ರು, 1 ಲೀಟ್ರ್ ಪೇಂಟ್, ಇದು ಹಚ್ಚಿದ ನಂತರ ಆ ಖಾಲಿಯಾದ ಡಬ್ಬಿಗಳನ್ನ ಸ್ನಾನಕ್ಕೆ ಮತ್ತು ಹೂವಿನ ಕುಂಡಗಳನ್ನಾಗಿ ತಿರುಗಿಸಿ ಉಪಯೋಗಿಸ್ತೀವಿ ಅಂತ. ಇದಂತೂ ದಿ ಬೆಸ್ಟ್ ರೀ ಗುರುರಾಜ್. ಇದಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಅದನ್ನು ಎಸೆಯೋದೇ ಇಲ್ಲ. ಕರೆಕ್ಟಾಗಿ ಸಂದೇಶ ಕಳಿಸಿದ್ದೀರಾ, ಬಹಳನೇ ತುಂಬ ಸಂತೋಷ ಆಯಿತು. ಹಾಗೆ ಭೂದೇವಪ್ಪ ಗೌಡ ಹೊರುಂಚ ಯಾದಗಿರಿಯಿಂದ ಕಳಿಸಿದ್ದಾರೆ, ನನ್ನ ಚಪ್ಪಲಿ 3 ಸಲ ಹರಿದೋಯ್ತು, ಆದರೆ ನಾನು ಬರೀ 10 ರೂಪಾಯಿ ಕೊಟ್ಟು ಹೊಲಿಸಿ ಈಗಲೂ ಹಾಕೊಂಡಿದ್ದೀನಿ ಅಂತ. ನಿಮ್ಮಂಥವರಿಂದನೇ ನಿಜವಾಗ್ಲೂ ಇನ್ನೂ ನಮ್ಮ ಜಗತ್ತು ಏನು ಹೇಳಬೇಕು ಅಂದರೆ ಇನ್ನೂ ತುಂಬ ಸುಂದರವಾಗಿದೆ. ಯಾಕೆಂದರೆ ನಾವು ಹೊಸ ಚಪ್ಪಲಿ ತೊಗೊಳೋದು, ಎಸೆಯೋದು, ಅದೊಂಥರ ಲ್ಯಾಂಡ್ ಫಿಲ್ ಆಗಿ ತುಂಬ ಕಸದ ರಾಶಿ, ಕಸದ ಗುಡ್ಡ, ಕಸದ ಬೆಟ್ಟ ಆಗಿ ಮಾರ್ಪಾಡಾಗ್ತಾ ಇದೆ. ಪದೇ ಪದೇ ನಮ್ಮ ವಸ್ತುಗಳನ್ನು ಪದೇ ಪದೇ ರೀಯೂಸ್ ಮತ್ತೆ ಮತ್ತೆ ಮಾಡೋದ್ರಿಂದನೇ ನಮ್ಮ ಜಗತ್ತು. ನಾವೇನು ದೊಡ್ಡ ಗಿಡ ನೆಟ್ಟು 5ನೇ ತಾರೀಕು ಜೂನ್ 5 ಗಿಡ ನೆಟ್ಟು ಫೋಸ್ ಕೊಟ್ಟು ನಾನು ಕೂಡ ಪರಿಸರವಾದಿ ಅಂತ ಹೇಳ್ಕೊಳ್ಳದೆ ಮನೇಲೆ ಈ ಥರ ಪುಟ್ ಪುಟ್ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ರೆ ಸಾಕು ಅಲ್ವಾ? ಇದೇ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮದ ವಿಷಯ.

0: आकाशवाणी FM रेनबो 101.3 MHz म्यूजिकली योर्स।
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಆಕಾಶವಾಣಿ FM ರೇನ್ಬೋ.
5: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ನಾವು ಮಾತಾಡ್ತಾ ಇದ್ವಿ, ನಿಮ್ಮನೆಯಲ್ಲೂ ಯಾವುದಾದ್ರೂ ವಸ್ತು ಎರಡನೇ ಬದುಕು ಕಂಡಿದ್ಯಾ ಅಂತ ಬಹಳಷ್ಟು ಸಂದೇಶಗಳು ಬಂದಿದೆ. ಹರಿಣಿಯವರು ಬಳ್ಳಾರಿಯಿಂದ ಸಂದೇಶ ಕಳಿಸಿದ್ದಾರೆ. ನಾವು ಬಟ್ಟೆ ಒಗೆದ ನೀರನ್ನು ನಾವು ಯೂಶಲಿ ಟಾಯ್ಲೆಟ್ಗೆ ಹಾಕ್ತೀವಿ ಅಂತ, ಮತ್ತು ಹಣ್ಣು ತರಕಾರಿ ದಿನಸಿ ಕೊಳ್ಳಲು ಬ್ಯಾಗ್ನೇ ತೊಗೊಂಡು ಹೋಗ್ತೀನಿ ನಾನು, ಏನಾದ್ರು ದಿನಸಿ ತಂದಿದ್ದ ಕವರ್ಗಳನ್ನ ಮತ್ತೆ ವಾಪಸ್ಸು ಅದನ್ನೆಲ್ಲ ತೊಗೊಂಡೋಗಿ ಅಂಗಡಿಯವರಿಗೆ ವಾಪಸ್ ಕೊಡ್ತೀನಿ, ಅವರು ತುಂಬ ಖುಷಿಯಾಗ್ತಾರೆ. ಹಾಗೆ ನಮ್ಮನೆಗೆ ದಿನಪತ್ರಿಕೆ ಬರುತ್ತಲ್ಲ, ಅದನ್ನು ರಬ್ಬರ್ ಬ್ಯಾಂಡ್ನಲ್ಲಿ ಸುತ್ತಿ ದಿನ ಹಾಕ್ತಾರೆ, ಅದನ್ನು ನಾನು ರಬ್ಬರ್ ಬ್ಯಾಂಡ್ನ ಜೋಡಿಸಿಟ್ಟು ವಾಪಸ್ಸು ದಿನಪತ್ರಿಕೆ ಅವರಿಗೆ ಕೊಡ್ತೀನಿ. ಅವರು ತುಂಬ ಖುಷಿಯಿಂದ ಸ್ವೀಕರಿಸ್ತಾರೆ. ಹೇಳ್ತಾರೆ, ಮ್ಯಾಮ್ ಯಾರು ಈ ಥರ ಕೊಟ್ಟೇ ಇಲ್ಲ, ನಾನು 45 ವರ್ಷದಿಂದ ಪೇಪರ್ ಹಾಕ್ತಿದ್ದೀನಿ ಅಂತ. ಹರಿಣಿಯವರೇ, ನಿಜವಾಗ್ಲೂ ನೀವು ಪರಿಸರ ಸ್ನೇಹಿ, ನೀವು ಪರಿಸರವಾದಿ ಅಂತ ಹೇಳ್ಬೋದು. ಹಾಗೆ ಡ್ಯಾಮೇಜ್ ಆಗಿರುತ್ತಲ್ಲ ಡಬಲ್ ಬೆಡ್ಶೀಟ್ಸು, ಅದನ್ನು ಕೂಡ ಸಿಂಗಲ್ ಬೆಡ್ಶೀಟ್ ಮಾಡಿ ಸಿಂಗಲ್ ಬೆಡ್ ದಿಂಬಿನ ಕವರ್ ಕೂಡ ಮಾಡ್ತಾರಂತೆ ಹರಿಣಿಯವರು. ವೆರಿ ನೈಸ್. ಹಂಪಿಯಿಂದ ಜಾಫರ್ ಅವ್ರು ಹೇಳಿದ್ದಾರೆ, ನಮ್ಮದು ಟೈಲರ್ ಶಾಪ್ ಇದೆ, ನಮ್ಮ ಹತ್ರ ಎಲ್ಲ ಬಟ್ಟೆ ಉಳಿದಿರುತ್ತಲ್ಲ ಅದರಿಂದ ನಾವು ಕೈ ಚೀಲ ಮಾಡ್ತೀವಿ, ಆಮೇಲೆ ಜೀನ್ಸ್ ಪ್ಯಾಂಟ್ ಎಲ್ಲ ಉಳಿದಿರುತ್ತಲ್ಲ ಅದರಲ್ಲೆಲ್ಲ ಡೋರ್ ಮ್ಯಾಟ್ಗಳನ್ನ ಮಾಡ್ಕೋತೀವಿ ಅಂತ. ವಂಡರ್ಫುಲ್ ರೀ, ಬಹಳನೇ ಸಂತೋಷ ಆಯಿತು. ಹೀಗೆ ನೀವು ಕೂಡ ನಿಮ್ಮ ಇಷ್ಟವಾದ ಗುಲ್ಮೊಹರ್ನಲ್ಲಿ ನಿಮಗೆ ಇಷ್ಟವಾದ ಯಾವುದಾದ್ರೂ ಹಿಂದಿ ಹಾಡನ್ನ ಕೇಳಬೇಕು ಅಂತಿದ್ರೆ ನಮಗೆ 9480901013 ಕಳಿಸ್ಕೊಡ್ಬೋದು. ಹಾಗೆ ನಾವು ಮಾತಾಡ್ತಿದ್ದೀವಲ್ಲ, ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ವಸ್ತು ಎರಡನೇ ಬದುಕು ಕಂಡಿದ್ಯಾ, ಹಂಚ್ಕೊಳ್ಳಿ ನಮಗೆ ಕೂಡ ಅಂತ ಸಂದೇಶ ಕಳಿಸಿ 9480901013. ಮತ್ತು ನೀವು ಕೇಳಿದಂತಹ ಒಂದು ಸುಂದರ ಗೀತೆ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಾವು ಮಾತಾಡ್ತಾ ಇದ್ವಿ ಈ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಅಲ್ವಾ. ಶಾಲೆ ಅಂತೂ ಶುರು ಆಗೋಗಿದೆ. ಶಾಲೆ ವಿಷಯ ಬಂದಾಗ ಒಂದಂತೂ ನೆನಪಾಗುತ್ತೆ, ಹಳೆ ಪುಸ್ತಕ ಸಿಗೋದು ಅಂದರೆ ಒಂಥರ ಹಬ್ಬ ಇದ್ದಂಗೆ ಅಲ್ವಾ. ಆದರೆ ಎಲ್ಲ ಪುಸ್ತಕಗಳು ಹೊಸದಾಗಿರಲಿಲ್ಲ. ಅಣ್ಣ ಅಥವಾ ಅಕ್ಕ ಓದಿದ ಪುಸ್ತಕಗಳಿಗೆ ಹೊಸ ಕವರ್ ಹಾಕೊಂಡು ಬಳಸ್ತಿದ್ದಿದ್ದಂತೂ ಉಂಟು. ಶಾಲಾ ಬ್ಯಾಗ್ ಕೂಡ ವರ್ಷಗಳ ಕಾಲ ನಮ್ಮ ಜೊತೆನೇ ಇರ್ತಿತ್ತು. ಈಗಂತೂ ಮಕ್ಕಳಿಗೆ ಪ್ರತಿ ವರ್ಷ ಹೊಸ ಹೊಸ ಬ್ಯಾಗ್ ಕೊಡಿಸೋದಂತೂ ಪದ್ಧತಿ. ಪೆನ್ಸಿಲ್ ಅಂತೂ ಎಷ್ಟು ಚಿಕ್ಕದಾಗುತ್ತೋ ಅಲ್ಲಿ ತಕ್ಕ ಬಳಸಿದ್ದುಂಟು, ಹಿಡಿಯೋಕ್ಕೆ ಕಷ್ಟ ಕೂಡ ಆಗ್ತಿತ್ತು. ಇಂದಿನ ಮಕ್ಕಳಿಗೆ ಸೌಲಭ್ಯವೇನೋ ತುಂಬಾ ಹೆಚ್ಚಾಗಿದೆ ಅಲ್ಲ, ಅದು ಒಳ್ಳೆಯದೇ. ಆದರೆ ಆ ವಸ್ತುಗಳ ಬೆಲೆ ಹಾಗೂ ಮತ್ತು ಏನಂತಾರೆ ಅದರ ಮೌಲ್ಯ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ಹಳೆಯ ವಸ್ತುವಿಗೆ ಹೊಸ ಬದುಕು ಕೊಡುವ ಕಲೆ ಕೂಡ ಒಂದು ಸಂಸ್ಕೃತಿ ಅಂತ ಅನ್ಕೋತೀವಿ. ಹಾಗೆ ಗುರುರಾಜ್ ಅವ್ರು ಕಳಿಸಿದರೆ ಚಿಕ್ಕವರಿದ್ದಾಗ ಪುಸ್ತಕದಲ್ಲಿ ಬರೆಯದೆ ಉಳಿದ ಹಾಳೆಗಳನ್ನು ಬೇರ್ಪಡಿಸಿ ಮತ್ತೆ ಬೈಂಡ್ ಮಾಡಿ ಪುಸ್ತಕಗಳನ್ನಾಗಿ ಮಾಡಿ ಮತ್ತೆ ಮತ್ತೆ ಬರೆಯಲು ಉಪಯೋಗಿಸ್ತಿದ್ವಿ. ಈಗಲೂ ನಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ ಅಂತ. ವಾವ್, ವೆರಿ ನೈಸ್. ಇದರಿಂದ ತಕ್ಕ ಮಟ್ಟಿಗೆ ಅದರ ದೊಡ್ಡ ದೊಡ್ಡ ಮರಗಳನ್ನು ಕಡಿಯುವುದು ನಿಲ್ಲಿಸಿದ ಹಾಗೆ ಆಗತ್ತೆ ಅಂತ ಸಂದೇಶ ಕಳಿಸಿದ್ದಾರೆ. ಬಹಳ ಒಳ್ಳೆಯ ಸಂದೇಶವನ್ನೇ ಕಳಿಸಿದ್ದಾರೆ. ಹಾಗೆ ಯಾರ್ಯೂರು ಮೇಡಮ್ ನಮಸ್ಕಾರ, ನಾನು ಕಿತ್ತನಹಳ್ಳಿಯಿಂದ ಗೀತಾ ಪ್ರಕಾಶ್. ನಮ್ಮ ಲೇಔಟ್ನಲ್ಲಿ 2018 ಹೊಂಗೆ ಮರದ ಬೀಜವನ್ನು ನಮ್ಮ ಮನೆ ಮುಂದೆ ರೋಡ್ ಸೈಡ್ನಲ್ಲಿ ಹಾಕಿದ್ದು, ಈಗ ಅದು ದೊಡ್ಡ ಮರ ಆಗಿದೆ. ಸೂಪರ್ ರೀ. ಮತ್ತು ನಾವು ಪಾತ್ರೆ ತೊಳೆದ ನೀರು ವೇಸ್ಟ್ ಮಾಡಲ್ಲ, ರೋಡ್ ಸೈಡ್ ಗಿಡಗಳಿಗೆ ಹಾಕ್ತೀವಿ. ಸೂಪರ್. ಮತ್ತು 2 ಬಟರ್ಫ್ರೂಟ್ ಗಿಡ ಸಹ ಹಾಕಿದ್ವು, ಅದು ಈಗ ಮರ ಆಗಿ ಮರದ ತುಂಬ ಕಾಯಿ ಬಿಟ್ಟಿದೆ. ಗೀತಾ ಪ್ರಕಾಶರೇ, ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ, ಮರಗಳನ್ನ ಬೆಳೆಸ್ತಾ ಇದ್ದೀರಾ. ಅದನ್ನು ನೀರು ಕೂಡ ಏನೋ ಹಾಳು ಮಾಡಿದೆ, ಅದನ್ನು ಗಿಡಕ್ಕೆ ಹಾಕಿ ಒಳ್ಳೊಳ್ಳೆ ಮರದಿಂದ ಒಳ್ಳೆ ಹಣ್ಣುಗಳನ್ನು ತಿಂದು ತುಂಬ ಖುಷಿಯಾಗಿದ್ದೀರಾ ಅನಿಸುತ್ತೆ, ತುಂಬಾ ಸಂತೋಷ. ಹಾಗೆ ಪ್ರತಿ ವರ್ಷವಲ್ಲ ಪ್ರತಿ 2-3 ತಿಂಗಳಿಗೊಮ್ಮೆ ಬ್ಯಾಗ್ ಬದಲಾಯಿಸ್ತಾರೆ ಮೇಡಮ್ ಅಂತ ಅನುಷಾ ಕಳಿಸಿದ್ದಾರೆ. ಹೌದು, ಈಗ ಪ್ರತಿ ತಿಂಗಳೇನ್ರಿ, ಪ್ರತಿ ವಾರನೂ ದಿನಕ್ಕೆ ಒಂದೊಂದು ದಿವಸ ಆಫೀಸಿಗೆ ಒಂದೊಂದು ಬ್ಯಾಗು, ಒಂದೊಂದು ದಿವಸ ಕಾಲೇಜಿಗೆ

ಗುಲ್ಮೊಹರ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ. ಹಾಗೆ ನಿಮ್ಮೆಲ್ಲರ ಸಂದೇಶಗಳಿಗೆ ಬಹಳಷ್ಟು ಧನ್ಯವಾದಗಳು. ತುಂಬ ದೊಡ್ಡ ದೊಡ್ಡ ಸಂದೇಶ ಕಳಿಸಿದ್ದೀರಾ. ಹಾಗೆ ವೇದಾ ಶೆಟ್ಟಿ ಕಾಳವಾರ ಕುಂದಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಎಷ್ಟೇ ಆಧುನಿಕ ಸಾಧನಗಳು

ಇದ್ರು ಮನೆಯ ಕೆಲವೊಂದು ಮೂಲೆ ಮೂಲೆಗಳನ್ನು ಬಟ್ಟೆಯಿಂದ ಒರೆಸಿದರೆ ಅಷ್ಟೇ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗುತ್ತೆ ಅಂತ. ಹಾಗೆ ಕ್ಲೀನ್ ಮಾಡಿಟ್ಟಂತಹ ಪಾತ್ರೆಗಳು, ಬೇರೆ ಬೇರೆ ವಸ್ತುಗಳು ಸಹ ಕೆಲವು ದಿನಗಳ ನಂತರ ಮಾಸಿ ಹೋಗುತ್ತೆ, ಧೂಳು ತುಂಬ ಕೊಳೆತು ಹೋಗುತ್ತೆ ಅಂತ ತುಂಬಾನೇ ಒಂದು ದೊಡ್ಡ ಸಂದೇಶ ಕಳಿಸಿದ್ದಾರೆ. ಅನಿವಾರ್ಯವಾಗಿ ಬಿಸಾಡುವ ಪರಿಸ್ಥಿತಿ ಬಂದರೆ ಮಾತ್ರ ಬಿಸಾಡಿ, ಇಲ್ಲಾಂದ್ರೆ ಬಿಸಾಡಬೇಡಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಆಗಲೇ ಹೇಳಿದಂಗೆ ತೆಂಗಿನ ಚಿಪ್ಪು ಅದರಿಂದ ಎಲ್ಲ ನಾವು ಸ್ಕ್ರಬ್ ಮಾಡಿ ಉಪಯೋಗಿಸ್ತೀವಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು ಹೌದು ಸ್ನೇಹಿತರೆ, ಇಂದು ನಾವು ಪರಿಸರದ ಬಗ್ಗೆ ಮಾತನಾಡೋದು ಒಂದು ದೊಡ್ಡ ಮರ ನೆಡೋದಾಗಲಿ ಅಥವಾ ದೊಡ್ಡ ಅಭಿಮಾನಿಗಳ ಥರ ಫೋಸ್ ಕೊಡೋದಾಗಲಿ ಅಲ್ವೇ ಅಲ್ಲ. ಪೆನ್ಸಿಲ್ನ ಕೊನೆ ತನಕ ಬರೆದು ಬಳಸೋದು, ಉಳಿದ ಆಹಾರವನ್ನು ವ್ಯರ್ಥ ಮಾಡದೆ ಉಪಯೋಗಿಸೋದು, ಒಂದು ಬಟ್ಟೆಗೆ ಮತ್ತೊಂದು ಬದುಕು ಕೊಡುವುದು, ಬಟ್ಟೆಯ ಚೀಲ ಬಳಸುವುದು, ನೀರು ಉಳಿಸುವುದು, ಇವೆಲ್ಲವೂ ಭೂಮಿಗೆ ನಾವು ಹೇಳುವ ಧನ್ಯವಾದ ಅಲ್ವಾ. ಭೂಮಿಯನ್ನು ಉಳಿಸಲು ಯಾವಾಗಲೂ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ಏನಿಲ್ಲ, ಲಕ್ಷಾಂತರ ಜನರು ಮಾಡುವ ಸಣ್ಣ ಸಣ್ಣ ಒಳ್ಳೆ ಅಭ್ಯಾಸಗಳೇ ದೊಡ್ಡ ಬದಲಾವಣೆಯನ್ನು ಕೂಡ ತರುತ್ತೆ. ಹೀಗಾಗಿ ಇಂದು ಮನೆಗೆ ಹೋದ್ಮೇಲೆ ಒಂದು ಬಾರಿ ಸುತ್ತ ನೋಡಿ, ಬಿಸಾಡುವ ಮೊದಲು ಇದಕ್ಕೆ ಇನ್ನೊಂದು ಬದುಕು ನಾನೇನಾದ್ರು ಕೊಡಬಹುದಾ ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಇದೇ ಚಿಂತನೆಯೊಂದಿಗೆ ಇಂದಿನ ಗುಲ್ಮೊಹರ್ಗೆ ನಾನು ವಿದಾಯ ಹೇಳ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಹೊಸ ವಿಚಾರಗಳೊಂದಿಗೆ, ಹೊಸ ಹಾಡುಗಳೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ಶಾಂತಲಾ.

ಆಕಾಶವಾಣಿ ವಿಜಯಪುರ ಕೇಂದ್ರ, ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:45. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತೋಷಿ ಶಶಿಧರ್ ಕುಸುರು ಹೇಳುವ ಆತ್ಮೀಯ ಶುಭ ಸಂಜೆ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
7: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ರವಿವಾರಕ್ಕೊಮ್ಮೆ ಪ್ರಸಾರವಾಗುವಂಥ ನೇರ ಫೋನಿನ್ ಕಾರ್ಯಕ್ರಮ ಉಲಿ ನಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸ್ವಚ್ಛ ಆಹಾರ, ಶುದ್ಧ ನೀರು ಸೇವಿಸಿ ಆರೋಗ್ಯ ಕಾಪಾಡಿಕೊಳ್ಳಿ. ಆಹಾರ ಉಳಿಸಿ, ಹಸಿವನ್ನು ನೀಗಿಸಿ, ಕಷ್ಟಪಟ್ಟು ಆಹಾರ ಬೆಳೆದು ನಮ್ಮೆಲ್ಲರ ಹೊಟ್ಟೆ ತುಂಬಿಸ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಅನ್ನದಾತನಿಗೆ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬನ್ನಿ ನಮ್ಮ ಫಸ್ಟ್ ಕಾಲರ್. ನಮಸ್ತೆ, ಆಕಾಶವಾಣಿ ವಿಜಯಪುರ.
8: ಹಲೋ ಮೇಡಮ್, ನಾವು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಗಾತಿ ಅಂತ.
7: ನಮಸ್ತೆ, ನಮಸ್ತೆ ಸರ್. ಫಸ್ಟ್ ಕಾಲರ್ ನೀವು, ಅಭಿನಂದನೆಗಳು ತಮಗೆ.
8: ಇವತ್ತು ವಿಶ್ವ ಆಹಾರ ಸುರಕ್ಷತೆ ಬಗ್ಗೆ ನೀವು ತಪ್ಪು ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು. ಆಹಾರ ಅಂತಂದ್ರೆ ಮನುಷ್ಯನಿಗೆ ಮತ್ತು ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಎಲ್ಲರಿಗೂ ಆಹಾರ ಬೇಕು. ಸಸ್ಯಗಳಿಗೂ ಕೂಡ ಆಹಾರ ಬೇಕು. ನಾವು ನೀರು ಗೊಬ್ಬರವನ್ನ ಹಾಕ್ತೇವೆ.
7: ಹೌದು,
8: ಮನುಷ್ಯನ ಜೀವನದಲ್ಲಿ ಆಹಾರ ಅತಿ ಮುಖ್ಯವಾದದ್ದು.
7: ಹೌದು,
8: ಒಬ್ಬ ರೈತ ಆಹಾರವನ್ನ ಬೆಳಿಬೇಕಾದ್ರೆ ಇಡೀ ವರ್ಷ ಕಷ್ಟಪಡ್ತಾರೆ. ಅದನ್ನ ಬೀಜಗಳನ್ನ ಹಾಕೋದು, ನೀರಾವರಿ ಮಾಡೋದು, ಮತ್ತು ಒಂದು ವರ್ಷ ನಾವು ಕಾಯ್ದಕ್ಕಾಗತ್ತೆ. ಅದಕ್ಕೆ ನಾವು ಪ್ರತಿಯೊಂದು ಅನ್ನದಗಳನ್ನ ಪರ ಭಗವಂತ ಇರ್ತಾನೆ ಅಂತ ಹೇಳ್ತಾರೆ. ಒಟ್ಟು ಅದನ್ನ ನಾವು ಬೇಸಾಕಬಾರ್ದು, ಚೆಲ್ಲಬಾರ್ದು. ಎಷ್ಟು ಬೇಕು ಅಷ್ಟೇ ನಾವು ಊಟ
7: ಮಾಡಬೇಕು.
8: ಈಗ ಕೆಲವೊಂದ್ ಕಡೆ ನೋಡ್ತೇವೆ, ಸಿಕ್ಕಾಪಟ್ಟೆ ಜಾಸ್ತಿ ಹಾಕ್ಸ್ಕೊಂಡು ಚೆಲ್ತಾರೆ, ಅದು ದೇವರಿಗೆ ನಾವು ಅಪಮಾನ ಮಾಡಿದ ಹಾಗೆ. ಅದಕ್ಕೆ ನಾವ್ ಹೇಳೋದು, ಒಳ್ಳೆ ಗುಣಮಟ್ಟದ ಆಹಾರವನ್ನ ನಾವು ತಗೊಳ್ಬೇಕಾಗತ್ತೆ. ನಮ್ಮ ಆರೋಗ್ಯ

0: ಆರೋಗ್ಯಕ್ಕೆ ಒಗ್ಗುವಂತ ಆಹಾರವನ್ನ ನಾವು ತಗೋಬೇಕು. ಆಮೇಲೆ ಎಷ್ಟು ಬೇಕು ಅಷ್ಟೇ ಆಹಾರವನ್ನ ನಾವು ಸ್ವೀಕರಿಸಬೇಕು.
1: ಹೌದು, ಮಿತವಾಗಿರಬೇಕು, ಹಿತವಾಗಿ ಮಿತವಾಗಿ ಇರಬೇಕು.
0: ಮತ್ತೊಬ್ಬರಿಗೂ ಇದೇ ರೀತಿ ಅಡ್ವೈಸ್
1: ಹೇಳಿ,
0: ಅದರಲ್ಲೂ ಚಿಕ್ಕ ಮಕ್ಕಳಿಗೂ ಕೂಡ ನಾವು ಆಹಾರವನ್ನ ಹೇಗೆ ಉಪಯೋಗ ಮಾಡಬೇಕು, ಒಳ್ಳೆ ಆಹಾರವನ್ನ ಉಪಯೋಗ ಮಾಡ್ಬೇಕಂತ ನಾವು ಹೇಳ್ಬೇಕು.
1: ಹೌದು, ಯಾವ ರೀತಿ ಊಟ ಮಾಡಬೇಕು
0: ಪುಸ್ತಕದಲ್ಲಿಯೂ ಬರಬೇಕು ಮೇಡಮ್ ಇದು. ಯಾಕಂದ್ರೆ ಎಕ್ಸಾಂಪಲ್ ಒಂದೇ ಲೈನ್ ಅಲ್ಲಿ ಹೇಳ್ತೇನೆ ಮೇಡಮ್. ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾವು ಹೋದಾಗ ಅಲ್ಲಿ ಛತ್ರದಲ್ಲಿ ಪ್ರಸಾದ ಇರುತ್ತೆ, 12:30 to 3:00 ಒಂದು ಅಗಲು ಅನ್ನ ಚಲಿಸ್ಕೊಳ್ತಾನೆ ಮೇಡಮ್. ಅದು ನನಗೆ ಅನುಭವ ಆಗಿದೆ. ಇದೊಂದು ದೇವರ ಪ್ರಸಾದ, ನೀವೆಲ್ಲ ಊಟ ಮಾಡಿ ಹೋಗ್ಬೇಕು ಅಂತ ನಮ್ಗೆ ಹೇಳಿದ್ರು. ಅದಕ್ಕೆ ಮೇಡಮ್ ನಾವು ಆಹಾರವನ್ನ ಗೌರವಿಸೋಣ, ಆಹಾರಕ್ಕೆ ಭಕ್ತಿ ಊಟವನ್ನ ಸ್ವೀಕರಿಸೋಣ, ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಆಹಾರವನ್ನ ಸರಿಯಾಗಿ ಉಪಯೋಗ ಮಾಡಬೇಕು ಅಂತ ಅವರಿಗೆ ನಾನು ತಿಳಿಸಿರ್ತೇನೆ ಅಷ್ಟೇ.
1: ಧನ್ಯವಾದ ಜಗತಿ ಅವರೇ, ಈಗೇನು ಕರೆ ಮಾಡ್ತಾ ಇರಿ. ನಮಸ್ತೆ.
0: ಥ್ಯಾಂಕ್ ಯು.
2: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
3: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
2: ಅನ್ನ ಚೆಲ್ಲಲು ನಿಮಿಷ ಸಾಕು,
3: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
2: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
3: ಅನ್ನ ಪರಬ್ರಹ್ಮನ ಸ್ವರೂಪ,
2: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
3: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
2: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
3: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
1: ಹಲೋ, ನಮಸ್ತೆ. ನಮಸ್ತೆ.
4: ನಮಸ್ಕಾರ.
1: ಆಕಾಶವಾಣಿ ವಿಜಯಪುರ ಹುಲಿನಲ್ಲಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು?
4: ಬಾಹುಬಲಿ ಪ್ರಮುಗುಣ.
1: ಬಾಹುಬಲಿಯವರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
4: ಜಮಖಂಡಿ ತಾಲೂಕು.
1: ಜಮಖಂಡಿ ತಾಲೂಕು. ಏನ್ ಮಾಡ್ಕೊಂಡಿರೋದು ಬಾಹುಬಲಿ ಅವರು?
4: ಬ್ಲೈಂಡ್ ಇದ್ದೀವಿ.
1: ಬ್ಲೈಂಡ್ ಇದ್ದೀರಿ, ಮನೆಯೊಳಗೆ ಇರ್ತೀರಾ?
4: ಹ್ಞೂ.
1: ಇವತ್ತು ಕೇಳಿಸ್ಕೊಂಡಿದ್ದೀರಾ ವಿಷಯನ? ಮಾತಾಡ್ತೀರಾ?
4: ವರ್ಷಾನುಗಟ್ಟಲೆ ಬೆಳೆದಿರ್ತಾರ್ರಿ.
1: ಹೌದು.
4: ಅನ್ನ ತಿನ್ಬೇಕ್ರಿ, ಬಹಳ ಚೆಲ್ ಬಂದ್ರಿ.
1: ಓಕೆ, ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ.
4: ಹಾಂ, ನಮಸ್ತೆ.
1: ಆಕಾಶವಾಣಿ ವಿಜಯಪುರ. ನಮಸ್ತೆ.
5: ಹಲೋ.
1: ನಮಸ್ತೆ.
5: ಹಲೋ, ನಮಸ್ಕಾರ.
1: ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
5: ನಾವು ಇಂದಿಯಿಂದ ಶ್ರೀಶೈಲ ದಸ್ಮಾತ್ ಮಾತಾ ಇದ್ದೀವ್ರಿ. ಇವತ್ತಿನ ಕಾರ್ಯಕ್ರಮ ಏನದ್ರಿ?
1: ಇವತ್ತು ಆಹಾರ ವಿಶ್ವ ಆಹಾರ ಸುರಕ್ಷತಾ ದಿನ.
5: ಅಂದ್ರೆ ಆಹಾರವನ್ನ ಕೆಡಿಸಬಾರ್ದು, ಎಷ್ಟು ಬೇಕು ಅಷ್ಟೇ ಊಟ ಮಾಡ್ಬೇಕು, ಎಷ್ಟು ಮಾಡ್ಕೋಬೇಕಾಗಿದೆ ಎಷ್ಟು ಜನ ಇದ್ದಾರೆ ನೋಡಿ ಅಡಿಗೆ ಮಾಡ್ಬೇಕು, ಹೆಚ್ಚಿಗೆ ಮನೆಯಲ್ಲಿ ಕೆಡದಂತೆ ನೋಡ್ಕೋಬೇಕು. ಆಹಾರ ಅಂದ್ರೆ ಏನು? ಅದೇನು ಅನ್ನ ಅಂದ್ರೆ ಏನು? ಎಲ್ರಿಗೂ
1: ಪರಬ್ರಹ್ಮನ ಸ್ವರೂಪ,
5: ಸಿಕ್ಕ ಮೇಲೆ ಅದನ್ನ ಸರಿಯಾದ ಬಳಕೆ ಇರಬೇಕು. ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟೇ ಮಿತವಾಗಿರ್ಬೇಕು.
1: ಹೌದು,
5: ಅತಿ ಆದರೆ ಅದು ವಿಷ ಆಗಿಬಿಡುತ್ತೆ.
1: ಅದೇ, ಅತಿ ಆದ್ರೆ ಅಮೃತನು ವಿಷ ಅಂತಾರಲ್ಲ ಹಾಗೆ.
5: ಆಗುತ್ತೆ. ಅದಕ್ಕೆ ಮತ್ತು ವೇಸ್ಟ್ ಮಾಡುವಂಗಿಲ್ಲ. ಬಡವರು ಒಂದು ಕಾಳಿಗಾಗಿ ಒಂದು ತುತ್ತು ಅನ್ನಕ್ಕಾಗಿ ಬಡದಾಡ್ತಿರ್ತಾರೆ.
1: ಹೌದು ಹೌದು.
5: ಎಷ್ಟೋ ಜನ ಅನ್ನ ಮುಸುರಿ ಅಂತ ಚೆಲ್ಲಿ ಬಿಡ್ತಾರೆ.
1: ಹೌದು.
5: ಚೆಲ್ಲೋಕ್ಕಿಂತಲೂ ಯಾವುದೋ ಒಂದು ಆಕಳು ಮಾತಿ ಆಕಳುಗಳು ಇರ್ತಾವ, ಆಕಳಿಗೆ ಹಾಕಿದ್ರೆ ತಿಂತಾವ. ಹೋಗ್ರಿ.
1: ಹೌದು ಹೌದು ಹೌದು.
5: ಗೋಶಾಲೆಗಳಲ್ಲಿ ಒಯ್ದು ಹಾಕ್ಬೇಕು. ಏನೇ ಇರ್ಲಿ, ಅದು ಒಣ ಕಟಿ ರೊಟ್ಟಿನೇ ಇರ್ಲಿ, ಬಾದಿ ಸುದ್ದಿ ಇರ್ಲಿ, ಮನೆಯೊಳಗೆ ಉಳಿದ ಅನ್ನನೇ ಇರ್ಲಿ, ಗೋಶಾಲೆಗಳಂತ ತೆರೆದಿರ್ತಾರೆ ಒಂದೊಂದು ತಾಲೂಕಿನ್ಯಾಗ. ಅಲ್ಲಿ ಕಳಿಸಿಕೊಟ್ಟು ಅಲ್ಲಿ ಹಾಕಿ ಬಂದ್ರದ್ದು ಅವಕ್ಕೆ ಒಂದು ಉಪಯೋಗ ಇರ್ಬೋದೈತಿ.
1: ಓಕೆ ಭಸ್ಮ ಅವ್ರೆ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ. ನಮಸ್ತೆ.
5: ಓಕೆ, ನಮಸ್ತೆ.
1: ಆಕಾಶವಾಣಿ ವಿಜಯಪುರ.
6: ಹಲೋ, ಹಂಪಣ್ಣ ಮಸುತ್ ಅಂತ ವಿಜಯಪುರದಿಂದ.
1: ನಮಸ್ತೆ.
6: ನಮಸ್ತೆ.
1: ಹೇಗಿದ್ದೀರಿ?
6: ಆರಾಮಿದ್ದೀರಿ ಮೇಡಮ್? ನೀವು ಹೇಗಿದ್ರಿ?

0: ನಾವು ಚೆನ್ನಾಗಿದ್ದೀವಿ, ಮಾತಾಡಿ.
1: ಮಾತಾಡಿ, ಇದು ನೋಡ್ರಿ, ಆಹಾರ ಸ್ವಲ್ಪ ತಿನ್ರಿ, ಆದ್ರೆ ಒಳ್ಳೇದ್ ತಿನ್ರಿ. ಆದ್ರೆ ದರ್ವೊಂದು ಕೆಮಿಕಲ್ ಒಳಗ ತಯಾರಾಗ್ತೈತ್ರಿ ಈಗ.
0: ಹೌದು, ಈಗೆಲ್ಲ ಕೆಮಿಕಲ್ ಇಲ್ಲದೆ ಇಲ್ವೇ ಇಲ್ಲ ಈಗ.
1: ಯಾವುದು ನೂರಕ್ಕೂ ನೂರು ಅರಿ ಆಗೈತ್ರಿ ಈಗ.
0: ಹೌದು,
1: ಅದ್ರ ಸಲ ಶರೀರ ಇನ್ನೇನು ನಾವು ವ್ಯಾಯಾಮ ವಾಕಿಂಗ ಮಾಡ್ಕೊತ ಇರ್ಬೇಕು. ಆದ್ರೆ ಸ್ವಲ್ಪ ತಿನ್ರಿ, ಚಲೋ ತಿನ್ರಿ, ಹಣ್ಣು ಹಂಪಲು ತಿನ್ಬೇಕು. ಯಾವ್ದು ತಿನ್ಬೇಕು ಅನ್ನೋದು ತಿಳಿತಾ ಇಲ್ರಿ, ಎಲ್ಲಾದ್ರಾಗ ಕೆಮಿಕಲ್ ಇದೆ.
0: ಹೌದು ಹೌದು ಹೌದು, ಆಮೇಲೆ ಎಲ್ಲ
1: ಸಿಗೋದು ಬಹಳ ಕಮ್ಮಿ ಆಗೈತ್ರಿ.
0: ಹೌದು ಹೌದು,
1: ಆದಷ್ಟು
0: ಆಗ
1: ಮನೆಯಲ್ಲಿ
0: ನೋಡಿದ್ರೆ ನೀವೇ
1: ಮಾಡ್ಕೊ.
0: ಪುಣ್ಯ ಮಾಡಿದಿರಿ ಮಸೂತಿ ಅವರೇ.
1: ಈಗ ಆದಷ್ಟು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಚಲೋ ರೀ.
0: ಹೌದು ಹೌದು,
1: ಒಂದು ದ್ರಾಕ್ಷಿ ತಿನ್ಬೇಕಾದ್ರೆ ಅದಕ್ಕೆ ಹುಷಾರ್ ಅಂತ ಹೇಳ್ತಾರ್ರಿ.
0: ಹೌದು ಹೌದು,
1: ನೀರಾಗ ಅರ್ಧ ತಾಸು ನೆನಕಿಟ್ಟು ತಿನ್ಬೇಕಂತಾರ್ರಿ. ಯಾವುದೇ ಹಣ್ಣು ತಿನ್ಬೇಕಾದ್ರೂ ಭಯ ರೀ.
0: ಹೌದು,
1: ಅದ್ರ ಸಲುವಾಗಿ ಆದಷ್ಟು ಮನೆಯಲ್ಲಿ ಏನು ಮಾಡ್ಕೊಂಡು ತಿನ್ನೋದು ಬಹಳ ಚಲೋ, ಒಳ್ಳೆ ಜೀನ್ಸು. ಅದು ಅದ್ರ ರೊಟ್ಟಿ ಚಪಾತಿ ಇಂಥವ ಹೆಚ್ಚು ತಿನ್ಬೇಕು. ಗೋಧಿ ಸಜ್ಜಕ, ಜೋಳದ ಗಂಜಿ, ನುಚ್ಚು ಇಂಥೆಲ್ಲ ಶರೀರಕ್ಕೆ ಜರ ಚಲೋ ರೀ, ಒಳ್ಳೆ ಇದು ಕೊಡ್ತಾವ್ರಿ,
0: ಶಕ್ತಿ ಕೊಡುತ್ತೆ,
1: ಶಕ್ತಿ ಕೊಡ್ತಾವ್ರಿ. ಮತ್ತು ಹಾಲು ಹಣ್ಣು ಇವೆಲ್ಲ ತಿಂತಾ ಇರ್ಬೇಕು. ವ್ಯಾಯಾಮ ವಾಕಿಂಗ್ ಮಾಡ್ಕೊತ ಇರ್ಬೇಕ್ರಿ. ಅಂದ್ರೆ ನಮ್ಗೆ ಆಹಾರ ಅತಿಯಾಗಿ ತಿನ್ಬಾರ್ದ್ರಿ,
0: ಅದೇ
1: ಯಾವುದೇ ಲಿಮಿಟ್ ಆಗಿ ತಿಂತಾ ಇರ್ಬೇಕ್ರಿ. ಏನ ರುಚಿ ಅಂತ ಬಾಳ ತಿನ್ನುದು, ಸಿಹಿತಿಲ್ಲ ತುಸು ತಿನ್ನುದು ಆತರ ಆಗ್ಬಾರ್ದು.
0: ಹೌದು ಹೌದು,
1: ಶರೀರ ಕೆಡತೈತ್ರಿ,
0: ಕೆಡುತ್ತೆ. ಹೌದು,
1: ಮತ್ತ ನೀರು ಚಲೋ ನೀರ್ ಕುಡಿಬೇಕ್ರಿ. ಮತ್ತ ಬೆಳಿಗ್ಗೆ ಎದ್ದ ಕೂಡಲೇ ಒಂದ್ ಗ್ಲಾಸ್ ಬಿಸಿನೀರು ಕುಡಿಬೇಕ್ರಿ ಚಲೋ. ಅದು ಅಂದ್ರೆ ನಮ್ದು ಡೈಜೆಷನ್ ಸರಿ ಆಗತ್ತೆ.
0: ಹೌದು,
1: ಶರೀರನು ಕಾಯ್ಕೋಬೇಕು, ಒಳ್ಳೆಯ ಪದಾರ್ಥಗಳನ್ನು ತಿನ್ಬೇಕ್ರಿ ಮೇಡಮ್.
0: ಓಕೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ ಮಸೂತಿ ಅವರೇ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ನಮಸ್ಕಾರ, ನಮಸ್ಕಾರ.
0: ಆಕಾಶವಾಣಿ ವಿಜಯಪುರ.
2: ನಮಸ್ಕಾರ ಮೇಡಮ್.
0: ನಮಸ್ತೆ.
2: ಸುರ್ಗಿಹಳ್ಳಿಯಿಂದ ಬಸವರಾಜ್ ಅವರು ಮಾತಾಡ್ತಿದ್ದೀನಿ ಮೇಡಮ್.
0: ಸುರ್ಗಿಹಳ್ಳಿಯಿಂದ ಬಸವರಾಜ್ ಅವರು.
2: ಹೌದು
0: ಮೇಡಮ್. ವಿಷಯ ಗೊತ್ತಾಗಿದೆಯಾ?
2: ವಿಶ್ವ ಆಹಾರ ಭದ್ರತಾ ದಿನ,
0: ಸುರಕ್ಷತಾ ದಿನ.
2: ಮೇಡಮ್, ನಾವು ಒಬ್ಬ ರೈತನ ಬೆವರು ಹರಿಂದ್ರಿ, ಇವತ್ತು ದುಡಿಮೆಯಿಂದ ಇವತ್ತು ನಾವು ಅನ್ನ ಊಟ ಮಾಡ್ತಿರ್ತೀವಿ ಮೇಡಮ್.
0: ಹೌದು ಹೌದು,
2: ಎಲ್ಲಾ ಕಾಳ ಕಡಿಗಳು ರೈತರ ಒಂದು ಫಲದಿಂದ ಇವತ್ತು ನಾವು ಊಟ ಮಾಡ್ತಿದ್ರಿ. ರೈತರಿಂದ ನಾವು ಬದುಕಲಿಕ್ಕೆ ಆಗಲ್ಲ ಮೇಡಮ್, ಇವತ್ತು ಸಾವಿರ ರೂಪಾಯಿ ತಿನ್ನಕ್ ಬರಂಗಿಲ್ರಿ ಮೇಡಮ್. ಅವ್ರ ಆಹಾರಗಳನ್ನು ರೀ ನಾವು ಬಾರಿ ಜಾಗ್ರತೆ ಇರಬೇಕು ಮೇಡಮ್. ಅದು ಹಾಳು ಮಾಡ್ಬಾರ್ದ್ರಿ, ಭದ್ರತೆ ಭದ್ರವಾಗಿ ಇಡಬೇಕ್ರಿ ಮೇಡಮ್. ನಾವು ಹಾಳು ಮಾಡ್ಬಾರ್ದ್ರಿ, ಚೆಲ್ಬಾರ್ದ್ರಿ ಮೇಡಮ್. ಅದು ಅಡಿಗೆ ಹೆಚ್ಚಿ ಮಾಡಿ ಎಲ್ಲಾದ್ರಿ ಹ್ಞೂನ್ರಿ, ನಾವು ಇಷ್ಟ ನಮ್ಗೆ ಎಷ್ಟು ಶಿವರ್ದು ಅಷ್ಟೇ ಹಾಕೋಬೇಕ್ರಿ ಮೇಡಮ್. ಇವತ್ತು ನಾವು ಕೆಲವೊಂದು ಕಾರ್ಯಕ್ರಮಗಳು ನೋಡ್ತಿರ್ತೀವಿ ಮೇಡಮ್.
0: ಅದೇ ಹೇಳಕ್ ಬಂದೆ ನಾನು, ಈಗ
2: ಅಡಿಗೆನೇ ಹಾಳು ಮಾಡ್ಬಿಡ್ತಾರೆ ಮೇಡಮ್.
0: ಹೌದು, ಅಡಿಗೆನೂ ಹಾಳು ಮಾಡ್ತಾರೆ, ಆಮೇಲೆ ತಮ್ಮ ಜನನು ಅಷ್ಟೇ, ತಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಊಟ ಮಾಡೋದಿಲ್ಲ, ಬಹಳ ಹಾಕ್ಸ್ಕೊಂಡ್ಬಿಡೋದು, ವೇಸ್ಟ್ ಮಾಡೋದು.
2: ಅಕಸ್ಮಾತ್ ಒಂದು ಕಾರ್ಯಕ್ರಮ ಮಾಡ್ತಿರ್ತೀವಿ, ಉಳಿತು ಅಂದ್ರೆ
0: ವೃದ್ಧಾಶ್ರಮ
2: ನೆಲೆಗಳಲ್ಲಿ ನಾವು ಅದನ್ನ ಒದಗಿಸಬೇಕು ಮೇಡಮ್ ಅವ್ರಿಗೆ.
0: ಹೌದು ಹೌದು ಹೌದು,
2: ಕೇಳಿ ಮೇಡಮ್,
0: ಮತ್ತೊಬ್ಬರಿಗೆ ಉಪಯೋಗ
2: ಊಟ ಆದ್ರೆ
0: ಮೇಡಮ್.
2: ಈಗ ಎಷ್ಟೋ ಜನರೇ ಸರ್ಕಾರಿ ಯಾರು ಹಸುವಿನಿಂದ ಬದಲಬಾರದ ಉದ್ದೇಶಕ್ಕಾಗಿ ಎಷ್ಟೋ ರೇಷನ್ ಅಕ್ಕಿ ಕೊಡ್ತಿರ್ತಾರೆ ಮೇಡಮ್. ಅದು ಅದು ಫ್ರೀ ಬರ್ದಂದ್ರೆ ಯಾರಿಗೆ ಕಿಮ್ಮತ್ತಿಲ್ಲ ಮೇಡಮ್. ಅದು ಸಿಕ್ಕಾಪಟ್ಟೆ ಅಡಿಗೆ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆಲ್ಲದ್ರಿ, ಆ ರೀತಿ ಮಾಡ್ತಿರ್ತಾರೆ ಮೇಡಮ್. ದಯವಿಟ್ಟು
0: ಮಾಡ್ತಾರೆ
2: ಮೇಡಮ್. ಅದು ಅಣ್ಣ ಇಲ್ಲಾದ್ರೆ ನಾವು ಬರ್ತಾ ಇರಲ್ಲ ಮೇಡಮ್. ಅಣ್ಣ ನೀರು ಬಹಳ ಅವಶ್ಯಕ ಇದೆ ನಮ್ಗೆ, ಬಟ್ಟೆ ಹರಿದ್ರು ಪರವಾಗಿಲ್ರಿ, ಆದ್ರೆ ಅಣ್ಣ ನೀರ್ಲಿಕ್ಕೆ ಬರ್ಕಲಿಕ್ಕೆ ಆಗಲ್ಲ ಮೇಡಮ್.
0: ಎಲ್ಲರ
2: ಗಮನ ಇಟ್ಕೊಂಡು ನಾವ್ ಇವತ್ತದು ಜಾಗ್ರತೆ ಮಾಡ್ಕೋಬೇಕ್ರಿ ಮೇಡಮ್. ಭದ್ರತೆ ಇಟ್ಕೋಬೇಕ್ರಿ, ಹಂಪಲ್ಗಳು ಹಾಳು ಮಾಡ್ತಿರ್ತೀವಿ ಮೇಡಮ್. ನಾವು ಎಷ್ಟು ಅವಶ್ಯಕ ಅರ್ಜಿ ತರ್ಬೇಕ್ರಿ ಮೇಡಮ್. ಅದು ಅದೇ ಕಡಿಮೆ ಬೆಲೆ ಅಂದ್ರೆ ಸಾಲ ತರಬಾರ್ದ್ರಿ ಮೇಡಮ್. ಅದು ತಂದು ಚೆಲ್ಲದೇ ಉಪಯೋಗ ಇಲ್ರಿ. ಅದು ಅಲ್ಪ ತರ್ಲಕ್ರಿ, ಒಳ್ಳೇದು ತಂದು ಒಳ್ಳೇದು ಊಟ ಮಾಡ್ಬೇಕ್ರಿ ಮೇಡಮ್. ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರ್ತೀವಿ ಮೇಡಮ್. ಅದು
0: ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಬಸವರಾಜ್ ಅವರೇ.
2: ಹಾನ್ರಿ ಮೇಡಮ್,
0: ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ.
2: ಥ್ಯಾಂಕ್ ಯು.
0: ಬನ್ನಿ, ಒಂದು ಗೀತೆಯನ್ನ ಕೇಳ್ಕೊಂಡ್ ಬರೋಣ.

0: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಉಲಿಯನಲ್ಲಿ ನೇರ ಫೋನಿನ್ ಕಾರ್ಯಕ್ರಮವನ್ನು ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:18:56. ವರ್ಲ್ಡ್ ಫುಡ್ ಸೇಫ್ಟಿ ಡೇ ಪ್ರತಿ ವರ್ಷ ಜೂನ್ 7 ಆಚರಣೆ ಮಾಡ್ತೀವಿ. ಕಲುಷಿತ ಆಹಾರದಿಂದ ಹರಡುವಂತಹ ಕಾಯಿಲೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು, ಹಾಗೆಯೇ ಸುರಕ್ಷಿತ ಆಹಾರ ಪದ್ಧತಿಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕಲುಷಿತ ಆಹಾರ ಸೇವನೆಯು ಪ್ರಪಂಚದಾದ್ಯಂತ ದೊಡ್ಡ ಆರೋಗ್ಯ ಸಮಸ್ಯೆಯಾಗಿದೆ. ಆಹಾರ ಸುರಕ್ಷತೆ ಮತ್ತು ಆರೋಗ್ಯಕರ ಭವಿಷ್ಯಕ್ಕಾಗಿ ನಾವು ನೀವು ಬನ್ನಿ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ ಹಲೋ, ಆಕಾಶವಾಣಿ ವಿಜಯಪುರ. ಹಾ ನಮಸ್ತೆ, ನಮಸ್ತೆ ಕುಲಕರ್ಣಿ ಅವರಿಗೆ. ಆರಾಮಿದ್ದೀವಿ, ತಾವು ಹೇಗಿದ್ದೀರಿ? ಓಕೆ, ಇವತ್ತು ಆಹಾರ ಸುರಕ್ಷತಾ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ, ತಾವೇನು ಹೇಳಿಕ್ ಬಯಸ್ತೀರಿ?
1: ವಿಷರಹಿತವಾಗಿ ಕಾಯೋದು ಬಹಳ ಮುಖ್ಯ, ಇಂಪಾರ್ಟೆಂಟ್ ಅದ ಮೇಡಮ್.
0: ಹಾ,
1: ಅಂದ್ರೆ ಈಗ ಏನಾಯ್ತದ, ಈಗ ಇದು ರಾಸಾಯನಿಕ ಬೆಳೆಸಿ ಇದನ್ನ ಬೆಳಿತಾ ಆಹಾರ ಬೆಳಿತಾ ಇದಾರೆ ಮೇಡಮ್.
0: ಹೌದು ಹೌದು ಹೌದು,
1: ಅದು ನಮ್ಗೆ ವಿಷಯುಕ್ತ

0: ಆಗ್ತದೆ ದೇಹಕ್ಕೆ ಸೇರಿದ್ರೆ ಮೇಡಮ್
1: ಹ್ಮ್
0: ಹೃದಯಾಘಾತ ಬಿ ಪಿ ಶುಗರ್ ಎಲ್ಲ ಬರ್ತಾ ಇದೆ ಮೇಡಮ್.
1: ಹೌದು ಹೌದು ಹೌದು.
0: ಆಮೇಲೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೇಡಮ್ ಅನ್ನ ಸಾಕಷ್ಟು ವೇಸ್ಟ್ ಮಾಡ್ತಾ ಇದಾರೆ. ಅನ್ನ ಪರಬ್ರಹ್ಮನ ಸರ್ ಮೇಡಮ್. ಈಗ ಜಿಮ್ಮಿಗಳಲ್ಲಿ ಹಾಡಿದ್ರೆ ತುತ್ತು ಅನ್ನ ತಿನ್ನೋಕೆ ಅಂತ ಮೇಡಮ್, ಅದು ಹಾಡಿ ನಮ್ಮ ಜೀವನ ಮನುಷ್ಯನ ಜೀವನದ ಮಹತ್ವ ಕೊಟ್ಟಿದ್ದಾರೆ ಮೇಡಮ್.
1: ಹೌದು ಹೌದು.
0: ಆಮೇಲೆ ನಾವು ಹಾರ್ ಬೆಳಿಕ ಸಾವಯವ ಗೊಬ್ಬರವನ್ನು ಬಳಸ್ಬೇಕು ಮೇಡಮ್.
1: ಹೌದು ಹೌದು.
0: ಅಂದ್ರೆ ಏನ್ ಮೇಡಮ್, ಹಾರ್ ನಮ್ ದೇಹಕ್ಕೆ ಅದು ಪೌಷ್ಟಿಕಾಂಶ ಯುಕ್ತಗಳನ್ನು ನಮ್ಗೆ ಸಿಗ್ತದೆ ಮೇಡಮ್. ಅದು ನಮ್ಗೆ ಎನರ್ಜಿ ಬರ್ತದೆ ಮೇಡಮ್, ಅದರಿಂದ ನಮ್ಗೆ ದೇಹಕ್ಕೆ ಶಕ್ತಿ ಬರ್ತದೆ.
1: ಹೌದು, ಆದಷ್ಟು ಸಾವಯವ ಗೊಬ್ಬರವನ್ನು ಬಳಸಿ ಅಂತ ಹೇಳ್ತಾ ಇದ್ದೀರಿ.
0: ರಾಸಾಯನಿಕ ಮುಕ್ತ ತಗೋಬೇಕು ಮೇಡಮ್. ಈಗ ಹಣ್ಣುಗಳಾದ ಸಹಿತ ಮೇಡಮ್ ಏನ್ ಮಾಡ್ತಾರೆ, ಅದನ್ನು ರಾಸಾಯನಿಕ ಇದನ್ನು ಮಾಡಿ ತೆಗಿತಾರೆ ಮೇಡಮ್.
1: ಕಲರಿಂಗ್ ಬರುತ್ತೆ, ಆಮೇಲೆ ವೈಪ್ ಆಗಕ್ಕೆ, ಹಣ್ಣಾಗಕ್ಕೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ
0: ಮೇಡಮ್. 100 ವರ್ಷ ಗಟ್ಟಲೆ ಯಾಕೆ
1: ಹೌದು.
0: ಬಾಳ್ತಿದ್ರು, ಒಂದು ನೈಸರ್ಗಿಕವಾಗಿ ಬೆಳೆದ ಆಹಾರವನ್ನೇ ತಿಂತಾರೆ ಮೇಡಮ್ ಅವರು.
1: ಅದಕ್ಕೆ ಹಂಗಿದ್ರು ಅವರು. ಅದೇ
0: ಅದರಿಂದ ನಾವು
1: ಮಸೂತಿ ಅವ್ರಿಗೆ ಹೇಳ್ತಾ ಇದ್ದೆ ನಾನು, ನಿಮ್ ಕಾಲದಲ್ಲೆಲ್ಲ ಆಹಾರ ಎಲ್ಲ ಚೆನ್ನಾಗಿತ್ತು, ನೀವೆಲ್ಲ ಗಟ್ಟಿ ಮುಟ್ಟಾಗಿದ್ದೀರಿ ಅಂತ.
0: ಗಟ್ಟಿ ಮುಟ್ಟ ಇದೆ ಮೇಡಮ್.
1: ಹೌದು ಹೌದು ಹೌದು.
0: ಈಗ ಆಗ್ಬೋದು ಮೇಡಮ್, ರೆಡಿಮೇಡ್ ಫುಡ್ ತಿಂತಾ ಇದ್ರೆ ಮೇಡಮ್, ಬೇಕರಿ ಫುಡ್ ಎಲ್ಲ ತಿಂತಾ ಇದಾರೆ ಮೇಡಮ್, ಅದರಿಂದ ಆರೋಗ್ಯ
1: ಹೌದು
0: ಕೆಡ್ತಾ ಇದೆ ಮೇಡಮ್.
1: ಹೌದು ಹೌದು ಹೌದು
0: ಮನೆಯಲ್ಲಿ ಮಾಡೋ ತಿನ್ನೋದೇ ಕಮ್ಮಿ ರೀ ಮೇಡಮ್.
1: ಹೌದು ಹೌದು. ಆಮೇಲೆ ಈಗೆಲ್ಲ ಇನ್ಸ್ಟೆಂಟ್ ಸಿಗ್ತಾ ಇದೆ, ಇನ್ಸ್ಟೆಂಟ್ ಯುಗ ಪ್ರಾರಂಭವಾಗಿದೆ ಈಗೆಲ್ಲ.
0: ಆಮೇಲೆ ಪ್ಯಾಕಿಂಗ್ ಆಹಾರ ಬರ್ತದೆ ಮೇಡಮ್, ಅದು
1: ಹೌದು
0: ಯಾವ ಪ್ಯಾಕಿಂಗ್ ಇರ್ತದೆ
1: ಗೊತ್ತಿರಲ್ಲ, ತಿಳಿದಂತವರೇ ತಗೋತಾರೆ ಕುಲಕರ್ಣಿ ಅವರು, ಏನ್ ಮಾಡೋದು.
0: ಮೇಡಮ್ ಒಂದು ಉದಾಹರಣೆ, ಬಿಸಿಬೇಳೆ ಬಾತ್ ಬರುತ್ತೆ ಮೇಡಮ್, ನೀವು ನೋಡಿದ್ರೆ ಮಾಡ್ತೀರಿ ಮೇಡಮ್ ನಿಮ್ಮ ಮನೆಯಲ್ಲಿ
1: ಪೌಡರ್
0: ಇಲ್ಲ, ಬಿಸಿಬೇಳೆ ಬಾತೇ ಬರುತ್ತೆ ಮೇಡಮ್, ರೆಡಿನೇ ಬರುತ್ತೆ ಮೇಡಮ್.
1: ಓಕೆ, ಅದು ನಮ್ಗೆ ಗೊತ್ತಿರಲಿಲ್ಲ.
0: ಇಲ್ಲ ಮೇಡಮ್ ಬರುತ್ತೆ, ಅದು ಉಂಟು ಪ್ಯಾಕ್ ಯಾವ ಪ್ಯಾಕ್ ಇರುತ್ತೆ ಗೊತ್ತಾಗಲ್ಲ ಮೇಡಮ್ ಅದು.
1: ಓಕೆ,
0: ಅಂತದ್ದು ನಾವು ಸೇವನೆ ಮಾಡ್ತೀವಿ ಮೇಡಮ್.
1: ಹ್ಮ್.
0: ಈಗ ನಾವು ಉದಾಹರಣೆ ಎಕ್ಸಾಂಪಲ್ ಮೇಡಮ್, ಇದರಲ್ಲಿ ತಗೊಂಡ್ಬರ್ತೀವಿ ಅಂಗಡಿಯಲ್ಲಿ ತಗೊಂಡ್ಬರ್ತೀವಿ, ತಗೊಂಬಂದು ಓಪನ್ ಮಾಡಿ ತಿಂತಾ ಇದ್ದೀವಿ ಮೇಡಮ್.
1: ಅದೇ ದೋಸೆ ಹಿಟ್ಟು ಇಡ್ಲಿ ಹಿಟ್ಟೆಲ್ಲ ಅದು ಕೇಳಿದೀನಿ, ಬಟ್ ಇದು ಪುಳಿಯೋ ಇದು ಏನು ಬಿಸಿಬೇಳೆ ಬಾತ್ ಅದು ಗೊತ್ತಿರಲಿಲ್ಲ.
0: ಇಲ್ಲ ಮೇಡಮ್ ತಿಂತಿದ್ದಲ್ಲ ಮೇಡಮ್, ಹಿಟ್ಟಿದ್ದೀನಿ ಮೇಡಮ್.
1: ಹೌದಾ? ಓಕೆ.
0: ಹಾ ಮೇಡಮ್ ಬರುತ್ತೆ ಬರುತ್ತೆ ಮೇಡಮ್. ಈ ಮೇಡಮ್ ಯಾಕೆ ಅಂತ ನ್ಯಾಚುರಲ್ ಆಗಿ ಮನೆಯಲ್ಲಿ ತಾಯಿ ತಂಗಿ ಯಾಕೆ ನ್ಯಾಚುರಲ್ ಆಹಾರ ಮೇಡಮ್ ದೇವರ ಸಮರ್ಪಿಸಿ ತಿನ್ಬೇಕು ನಾವು ಮೇಡಮ್ ಅದನ್ನ.
1: ಹೌದು ಹೌದು ಹೌದು.
0: ಯಾಕಂದ್ರೆ ಅದು ಅದು ನಮ್ಗೆ ಹೋಗಿ ನಮ್ಗೆ ಹಿತ ಆಗಿ ನಮ್ಗೆ ಅದು ಕನ್ವರ್ಟ್ ಆಗಿ ಬ್ಲಡ್ ಆಗ ಮೇಡಮ್ ಅಂದಾಗ ನಮ್ಗೆ ಹಿತ ಆಗುತ್ತೆ ಮೇಡಮ್.
1: ಹೌದು ಹೌದು ಹೌದು.
0: ಇದು ಅನ್ನ ಪರಬ್ರಹ್ಮನ ಶೋಡದ ಮೇಡಮ್. ಎಷ್ಟು ಅವಶ್ಯಕತೆ ಅಷ್ಟನ್ನೇ ಉಪಯೋಗ ಮಾಡ್ಕೊಂಡು ಉಳಿದನ್ನು ಬೇರೆಯವ್ರಿಗೆ ಹಂಚಬೇಕು ಮೇಡಮ್.
1: ಹೌದು ಹೌದು.
0: ಅದರಿಂದ ಏನಾಗುತ್ತೆ, ಆಹಾರದ ಸುರಕ್ಷತೆ ಆಗಲಿ, ಆಹಾರದ ಉಳಿತಾಯ ಆಗಲಿ, ಎಷ್ಟೋ ನಮ್ಮ ಸ್ವಾವಲಂಬನೆ ಆಗ್ತದೆ ಮೇಡಮ್. ಈಗ ಸರ್ಕಾರ ಅನ್ನ ಭಾಗ್ಯ ಅಂತ ಮಾಡಿದ್ರೆ ಅದನ್ನ ಎಷ್ಟೋ ಜನ ವೇಸ್ಟ್ ಮಾಡ್ತಾ ಇದ್ರೆ ಮೇಡಮ್, ಹಿತಮಿತವಾಗಿ ತಗೊಂಡು ಹಿತಮಿತವಾಗಿ ಬಳಸಿ ಬೇರೆಯವ್ರಿಗೆ ಕೊಟ್ಟರೆ ಅದು ಒಂದು ಆಹಾರ ಆಗ್ತದೆ, ಒಂದ್ ದಿವಸದ ಆಹಾರ ಆಗುತ್ತೆ ಮೇಡಮ್.
1: ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಿದ್ದೀರಿ.
0: ಉಪಯೋಗ ಮಾಡ್ಕೊತಾ ಇಲ್ಲ ಮೇಡಮ್. ಈ ರೀತಿ ಆಗುದು ಆಹಾರ ದುರುಪಯೋಗ ಆಗುತ್ತೆ. ಸಾರ್ವಜನಿಕ ಕಾರ್ಯಕ್ರಮ ನೋಡಿ ಸರ್, ಮದುವೆ ಮುಂಜಿವೆ ಮತ್ತೆ ಜಾತ್ರೆ ಮೇಡಮ್, ಸಾಕಷ್ಟು ಆಹಾರ ದುರುಪಯೋಗ ಆಗುತ್ತೆ ಮೇಡಮ್, ಸಾಕಷ್ಟು ಎಲ್ಲ ಹೋಗ್ತಾರೆ ಮೇಡಮ್.
1: ಹೌದು, ಅದೇ ಸುರ್ಗಿಹಳ್ಳಿಯಿಂದ ಅವರು ಬಸವರಾಜ್ ಅವರು ಹೇಳ್ತಾ ಇದ್ರು.
0: ಮೇಡಮ್ ಮಾತಾಡಿದ್ರು.
1: ಹೌದು ಹೌದು. ಓಕೆ
0: ಮೇಡಮ್.
1: ಓಕೆ,
0: ಬುಧವಾರ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ ಮೇಡಮ್.
1: ನೋಡೋಣ
0: ಕುಲಕರ್ಣಿ, ಜನ ಮಾತಾಡೋಣ ಬಿಟ್ಟೆ ಬಿಟ್ರೆ ಮೇಡಮ್.
1: ಓಕೆ, ನೋಡೋಣ.
0: ಚೆನ್ನಾಗಿ ಹಾಡ್ಕೋಬೇಕು, 3 ವರ್ಷ ಪ್ರಯತ್ನ ಮಾಡಿದ್ದು ಸಿಗ್ತಾ ಇಲ್ಲ ಒನ್ ಅವರಲ್ಲಿ.
1: ಅದೇ ಪ್ರಯತ್ನ ಮಾಡ್ತಾನೆ ಇರ್ಬೇಕು, ತುಂಬಾ ಜನ ಕರೆ ಮಾಡ್ತಾ ಇರ್ತಾರೆ.
0: ಅಲ್ಲ ಉಲ್ಲಿ ಕೊಡ್ತೀರಾ ಮೇಡಮ್? ಅದಕ್ಕೆ ಕೊಡ್ತಾ ಇಲ್ಲ ಮೇಡಮ್. ನೀವು
1: ಇಲ್ಲ, ನಮ್ಗೆ ನಂಬರ್ ಅಷ್ಟೇ ಡಿಸ್ಪ್ಲೇ ಆಗುತ್ತೆ ಕುಲಕರ್ಣಿ ಅವರೇ, ನೇಮ್ ಎಲ್ಲ
0: ಕೇಳ್ತಾ ಇಲ್ಲ.
1: ಆದ್ರೆ ನಾವು ನಮ್ಗೇನು ಇವ್ರದೇ ಕರೆ ಸ್ವೀಕಾರ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಏನು ಇರೋದಿಲ್ಲ ಇಲ್ಲಿ. ಓಕೆ, ಕರೆ ಮಾಡಿ. ಓಕೆ, ಹೇಳೋಣ ಸರ್ಗೆ.
0: ನೀವೇ ಬಂದಾಗ ನಿಮ್ಗೆ ಹೋಗಿ ಹೇಳ್ತೀವಿ.
1: ಓಕೆ ಓಕೆ ಓಕೆ, ನಮಸ್ತೆ ನಮಸ್ತೆ
0: ನಮಸ್ತೆ.
1: ಆಕಾಶವಾಣಿ ವಿಜಯಪುರ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ
2: ಇದ್ದೀರಿ?
1: ಮಕ್ಕಣಾಪುರದಿಂದ.
2: ಮಕ್ಕಣಾಪುರದಿಂದ
1: ಪವಾರ್ ಅವರು.
2: ಹೌದು.
1: ಹಾ ಹೇಳಿ.
2: ತಿನ್ನಕ್ಕೆ ಆಹಾರ ಇರ್ಲಿ ಅನ್ನ ಇರ್ಲಿ ಮೇಡಮ್, ವೇಸ್ಟ್ ಮಾಡಬಾರ್ದು.
1: ಹ್ಮ್,
2: ಎಷ್ಟು ಬೇಕಾಗತ್ತೆ ಅಷ್ಟೇ ಎಡ್ಕೊಂಡು ಅಷ್ಟೇ ತಿನ್ಬೇಕು.
1: ಹ್ಮ್,
2: ಮಾಡ್ತಿದ್ವಿ ಅವಾಗ ಅನಂತ ಸಾಗರ್ ಅಂತ.

0: ಊರ್ ಜನರ
1: ಅಲ್ಲಿ
0: ಆದಿಷ್ಟು ಕೆಲ್ಸಕ್ಕೆ ಹೋಗಿದ್ದೀವಿ ಮೇಡಮ್. ಎಷ್ಟು ತಗೊಂಡು ನಾವು ಗುಡ್ಡ ಇಳಕ್ ಬರ್ಬೇಕಂದ್ರ 4-5 ಕಿಲೋಮೀಟರ್ ಆಗ್ತೈತಿ ಮೇಡಮ್. ಅವ್ರು ಎಷ್ಟು 6 ಮಂದಿ ನಡು ಒಂದ್ 4 ಚಪಾತಿ ಒಂದ್ ಡಬ್ಬಿ ರೈಸ್ ಬರ್ ಕಳಿಸ್ತಿದ್ರು ಮೇಡಮ್.
1: ಓಹೋ, 6 ಜನದ ಮಧ್ಯ.
0: 6 ಜನ ಅಂದ್ರೆ ಇಬ್ರು ಅಪರೇಟರ್ ಇಬ್ರು ಹೆಲ್ಪರ್ ಮೇಡಮ್ ನಾವು ಗಾಡಿನಾಗ.
1: ಗಾಳಿಗೆ ಇನ್ನಷ್ಟು ಹಶು ಆಗತ್ತೆ.
0: ಬಹಳ ಹಚ್ಚಾಗುತ್ತ ರಾತ್ರಿ ಟೈಮ್ ಡೇ ಆಗಿ ಮಾಡುವಾಗ ಅವಾಗ ಬಹಳಷ್ಟು ಪ್ರಭಾವ ಉಂಟು ಮೇಡಮ್. ನಾವು
1: ಅನ್ನ
0: ಯಾವ ಊರ್ ತನ ಇಲ್ಲ ಏನಿಲ್ಲ ಗುಡ್ಡ ಮೇಡಮ್ ಅಲ್ಲಿ
1: ಅನುಕೂಲ
0: ಅತಿ ಅನ್ನ ಎಷ್ಟು ಬೇಕತ್ತೆ ಹಾಳು ಮಾಡಬಾರ್ದು ಅಂತೀನಿ.
1: ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಪವರ್ ಅವರೇ. ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಕರೆ ಮಾಡಿ ಆಯ್ತಾ. ನಮಸ್ತೆ. ಆಕಾಶವಾಣಿ ವಿಜಯಪುರ. ನಮಸ್ತೆ.
2: ನಮಸ್ಕಾರ,
1: ಮಾತಾಡಿ.
2: ಆಹಾರ ನಮ್ಮ ಜೀವನದಲ್ಲಿ ಅತಿ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಶುದ್ಧವಾದ ಮತ್ತು ಪೌಷ್ಟಿಕವಾದಂತ ಆಹಾರವನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಮತ್ತೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಉಳಿದ ಆಹಾರವನ್ನ ಪೋನ್ ಮಾಡದೇ ಇರುವುದರಿಂದ ಅದು ಬೇರೆಯವರಿಗೆ ಅದನ್ನ ಅನುಕೂಲ ಆಗ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಶುದ್ಧವಾದ ಮತ್ತು ಯೋಗ್ಯವಾದಂತಹ ಆಹಾರವನ್ನು ಸೇವಿಸಬೇಕು ಮತ್ತು ಅನಾವಶ್ಯಕವಾಗಿ ಆಹಾರವನ್ನ ಪೋಲ್ ಮಾಡದೆ ಇರುವಲ್ಲಿ ನಾವು ಹೆಚ್ಚಿಗೆ ಮುತುವರ್ಜಿ ವಹಿಸಬೇಕು ಅಂತ ನಮ್ಮ.
1: ನಮಸ್ತೆ. ನಮಸ್ತೆ. ಆಕಾಶವಾಣಿ ವಿಜಯಪುರ ಹುಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮ. ತಮ್ಮ ಹೆಸರು? ನಮಸ್ತೆ. ತಮ್ಮ ಹೆಸರನ್ನು ಹೇಳಿ. ಹೇಳಿ. ಆನಂದ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ರಾಮನಗರ.
1: ರಾಮನಗರ. ಓಕೆ, ಮಾತಾಡಿ.
3: ಆರಾಮಿದ್ದೀವಿ,
1: ತಾವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಆನಂದ್ ಅವರೇ. ಇವತ್ತು ಜೂನ್ 7 ಆಹಾರ ಸುರಕ್ಷತಾ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ, ತಾವೇನಾದ್ರು ಹೇಳಲಿಕ್ಕೆ ಬಯಸ್ತೀರಾ?
3: ಅನ್ನ ಬಹಳ ಚೆನ್ನಾಗ್ಬಿಡುದು.
1: ಹಾ,
3: ಯೋಂತ ಗುಡಿ ಜಾತಿ ನೋಡಮ್ಮ.
1: ಹಾ,
3: ಅದು ಅನ್ನ ನಿನ್ನ ವೇಸ್ಟ್ ಮಾಡ್ತಾರ ನೋಡಮ್ಮ.
1: ಓಕೆ, ವೇಸ್ಟ್ ಮಾಡ್ಬೇಡಿ. ಎಷ್ಟು ಬೇಕು ಅನ್ಸುತ್ತ ಅಷ್ಟೇ ಹಾಕ್ಸ್ಕೊಳ್ಳಿ, ವೇಸ್ಟ್ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದೀರಿ. ಓಕೆ, ಮತ್ತೇನ್ ಹೇಳಿ? ಎಲ್ಲಿ ನಾವು ನೀವು ಕಾರ್ಯಕ್ರಮ ಹೇಳಿದ್ದೀನಿ ಸರ್ಗೆ, ನೋಡೋಣ ಅವರು ಇನ್ನು ಏನು ಹೇಳಿಲ್ಲ. ಓಕೆ ಓಕೆ, ನಮಸ್ತೆ. ನಮಸ್ತೆ. ನಮಸ್ತೆ. ಆಕಾಶವಾಣಿ ವಿಜಯಪುರ.
4: ಹೊನಗನಹಳ್ಳಿಯಿಂದ ನಾವು ಮಂಜುನಾಥ್ ಪೂಜಾರಿ.
1: ಹೊನಗನಹಳ್ಳಿಯಿಂದ ಮಂಜುನಾಥ್ ಪೂಜಾರಿ ಅವರು. ಏನ್ ಓದ್ತಾ ಇರೋದು ಮಂಜುನಾಥ್ ಅವರು?
4: 7th ಕ್ಲಾಸ್ ಓದ್ತಾ.
1: 10th?
4: 7th.
1: 7th. ಹಾ, ಇವತ್ತೇನಿದೆ ಗೊತ್ತಿದ್ಯಪ್ಪ?
4: ವಿಶ್ವ ಆಹಾರ ಸುರಕ್ಷತೆ ದಿನ.
1: ಹಾ, ಮಾತಾಡಿ.
4: ನಾವು ಆಹಾರವನ್ನು ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೋಬೇಕು. ಈಗ ಮದುವೆ ಕಾರ್ಯದಲ್ಲಿ ಹಾಕಿರ್ತಾರೆ, ದಯವಿಟ್ಟು ಎಲ್ಲರೂ ನಿಮಗೆ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು. ಅನ್ನವನ್ನು ಎಲ್ಲಿ ಚೆಲ್ಲಬೇಡಿ. ಅನ್ನವನ್ನು
1: ಅನ್ನ ಪರಬ್ರಹ್ಮನ ಸ್ವರೂಪ. ಹಾ,
4: ನಾವು ಎಲ್ಲರೂ ಮನೆಯಲ್ಲಿ ಬರೇ ರೊಟ್ಟಿ ಪಲ್ಲೆ ಅಂತ ಅಂತ ತಿನ್ನಬೇಕು. ಸಿಟಿಯಲ್ಲಿ ಪಿಜ್ಜಾ ಬರ್ಗರ್ ಅಂತ ತಿನ್ನಬಾರದು, ದೇಹಕ್ಕೆ ಒಳ್ಳೇದು ನೀಡುವುದಿಲ್ಲ.
1: ವೆರಿ ಗುಡ್.
4: ಮತ್ತೆ ನಾವು ರೊಟ್ಟಿ ಪಲ್ಲೆ ಚಪಾತಿ ಇಷ್ಟೇ ಮನೆಯಲ್ಲಿ ತಿನ್ಬೇಕು, ಎಲ್ಲರೂ ಮನೆಯಲ್ಲಿ ರುಚಿ ಮಾಡ್ಕೊಳ್ಬೇಕು.
1: ವೆರಿ ಗುಡ್ ಅಪ್ಪ, ಚೆನ್ನಾಗಿ ಮಾತಾಡಿದೆ ಮಂಜುನಾಥ್. ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಇಂಜಿನಿಯರಿಂಗ್. ಅದ್ರೊಳಗೆ ಬಹಳ ಬಹಳ ಬ್ರಾಂಚಸ್ ಇದಾವೆ, ನಿನ್ಗೆ ಯಾವ್ದು ಇಷ್ಟ?
4: ನಮಗೆ ಇಂತ ಮೋಟರ್ ಅಂತ ಜೋಡಣೆ ಮಾಡುವಂತ ಬೇಕೇ.
1: ಓಕೆ ಓಕೆ ಓಕೆ, ಆಲ್ ದಿ ಬೆಸ್ಟ್

0: ಮಂಜುನಾಥ್ ಚೆನ್ನಾಗಿ ಓದಿ ಆಯ್ತಾ. ನಮಸ್ತೆ, ಹೀಗೆ ಕರೆ ಮಾಡ್ತಾ ಇರಿ,
1: ಧನ್ಯವಾದಗಳು.
0: ಬನ್ನಿ. ಎಲ್ಲರಿಗೋಸ್ಕರ ಒಂದು ಗೀತೆಯನ್ನು ಪ್ರಸಾರ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಕಟಣೆಯನ್ನು ಆಲಿಸಿ ನಂತರ ಗೀತೆಯನ್ನು ಕೇಳೋಣ.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083532.

101.8 MHz ಕಂಪನಂಕಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:35:16. ಕಲುಷಿತ ಆಹಾರದಿಂದಾಗಿ ವಾಂತಿ, ಭೇದಿ ಮತ್ತು ಗಂಭೀರವಾದಂಥ ಸೋಂಕುಗಳು ಉಂಟಾಗಬಹುದು. ಪ್ರತಿಯೊಬ್ಬರಿಗೂ ಶುಚಿಯಾದ, ಪೌಷ್ಟಿಕವಾದ ಮತ್ತು ಸುರಕ್ಷಿತ ಆಹಾರ ಸಿಗುವಂತಾಗಬೇಕು. ಹಾಗೆಯೇ ಬೇಗ ಹಾಳಾಗುವಂಥ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ 4 ಡಿಗ್ರಿ ಸೆಲ್ಷಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿ ಇಡಬೇಕು. ಮತ್ತು ಪ್ಲಾಸ್ಟಿಕ್ ಬಾಕ್ಸ್ ಬದಲಿಗೆ ಗಾಜಿನ ಪಾತ್ರೆಗಳನ್ನು ಅಥವಾ ಗಾಜಿನ ಡಬ್ಬಿಗಳನ್ನು ಬಳಸುವುದು ಆರೋಗ್ಯಕ್ಕೆ ಹೆಚ್ಚು ಸುರಕ್ಷತೆಯನ್ನು ತಂದುಕೊಡ್ತದೆ. ಆಹಾರದಲ್ಲಿ ಕಲಬೆರಕೆ ಮಾಡುವುದು ಕಾನೂನುಬಾಹಿರವಾಗಿದೆ. ಹಾಗೆಯೇ ಹಾಲಿನಿಂದ ಹಿಡಿದು ದಿನಬಳಕೆಯ ವಸ್ತುಗಳವರೆಗೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಮಾರಾಟಗಾರರ ಕರ್ತವ್ಯವಾಗಿದೆ. ಭಾರತದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಕಾಪಾಡಲಿಕ್ಕೆ FSSAI ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ನಿಯಮಾವಳಿಗಳನ್ನು ಜಾರಿಗೆ ತಂದಿದ್ದಾರೆ. ಪರವಾನಿಗೆ

ಬಹಿರವಾಗಿದೆ. ಹಾಗೆಯೇ ಹಾಲಿನಿಂದ ಹಿಡಿದು ದಿನಬಳಕೆಯ ವಸ್ತುಗಳವರೆಗೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಮಾರಾಟಗಾರರ ಕರ್ತವ್ಯವಾಗಿದೆ. ಭಾರತದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಕಾಪಾಡಲಿಕ್ಕೆ FSSAI ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ನಿಯಮಾವಳಿಗಳನ್ನು ಜಾರಿಗೆ ತಂದಿದ್ದಾರೆ. ಪರವಾನಿಗೆ ಇಲ್ಲದೇ ಆಹಾರ ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಆಹಾರ ಸುರಕ್ಷತೆ ಇಂದಿನ ದಿನಗಳಲ್ಲಿ ನಿಜಕ್ಕೂ ಸವಾಲೇ ಸರಿ. ಆಹಾರ ಸುರಕ್ಷತೆಗೂ ಕೆಲವೊಂದು ಸ್ಮಾರ್ಟ್ ವಿಧಾನಗಳನ್ನು ಅನುಸರಿಸಿದರೆ ಪೌಷ್ಟಿಕಾಂಶದ ಮೌಲ್ಯವನ್ನು ಉಳಿಸಿ ಆಹಾರ ಕಲುಷಿತವಾಗದಂತೆ ತಡೆಯಬಹುದು ಅಂತಾರೆ ನಮ್ಮ ತಜ್ಞರು. ವಿಶ್ವದಲ್ಲಿ ವರ್ಷಕ್ಕೆ ಸುಮಾರು 600 ಮಿಲಿಯನ್ ಮಂದಿ ಆಹಾರದಿಂದ ಹರಡುವ ರೋಗಗಳಿಗೆ ತುತ್ತಾಗ್ತಾ ಇದ್ದಾರಂತೆ. ಜೊತೆಗೆ 10ರಲ್ಲಿ 1 ಕಲುಷಿತ ಆಹಾರವನ್ನು ಸೇವಿಸಿ ಸಾವನ್ನಪ್ತಾ ಇದ್ದಾರಂತೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಯ ಪ್ರಕಾರ ಪ್ರತಿ ವರ್ಷ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಆಹಾರದಿಂದ ಹರಡುವ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದು ವಿಷಾದಕರ ಸಂಗತಿ. ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಸಂದರ್ಭದಲ್ಲಿ ಆಹಾರ ಸಂಗ್ರಹಿಸಲು ಸರಿಯಾದ ಮಾರ್ಗ ಯಾವುದು ಅಂತ, ಆಹಾರ ಕಲುಷಿತಗೊಳ್ಳುವುದನ್ನು ತಡೆಯುವುದು ಹೇಗೆ ಅಂತ ಮಾರ್ಗಗಳ ಬಗ್ಗೆ ನಾವು ಯೋಚಿಸಲೇಬೇಕು. ಅಸಮರ್ಪಕ ಅಡುಗೆ ಕ್ರಮ, ಬಳಸಲಿಕ್ಕೆ ಯೋಗ್ಯವಲ್ಲದ ಆಹಾರದ ಬಣ್ಣಗಳನ್ನು ಬಳಸುವುದು ಮಾತ್ರವಲ್ಲದೇ ಅಸಮರ್ಪಕ ಆಹಾರ ಶೇಖರಣೆಯಿಂದಲೂ ಕೂಡ ಆಹಾರ ಕಲುಷಿತಗೊಳ್ಳುತ್ತದೆ. ಇದರಿಂದ ಕಾಯಿಲೆಗಳು ಹರಡುವ ಅಪಾಯ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದರೆ ದಿನಬಳಕೆಯ ಆಹಾರ ಪದಾರ್ಥಗಳನ್ನು ಸಮರ್ಪಕವಾಗಿ ಯಾವ ರೀತಿ ಸಂಗ್ರಹಿಸ್ಬೋದು ಅಂತ ಕೆಲವೊಂದು ಟಿಪ್ಸ್ ಅಂತ ನೋಡೋಣ. ಗಾಜಿನ ಪಾತ್ರೆಗಳನ್ನು ಬಳಸಬೇಕು, ಆಗಲೇ ಹೇಳಿದೆ ನಾನು. ಹಾಗೆಯೇ ಕತ್ತರಿಸಿದ ಹಣ್ಣುಗಳನ್ನು ಗಾಳಿಗೆ ತೆರೆದಿಡಬೇಡಿ. ಹಾಗೆ ನೆನೆಸಿಟ್ಟ ಆಹಾರ ಪದಾರ್ಥಗಳನ್ನು ಹೀಗೆ ಸಂಗ್ರಹಿಸಬೇಕು. ಬೇಳೆಕಾಳುಗಳಂಥ ಆಹಾರ ಪದಾರ್ಥಗಳನ್ನು ಎಂದಿಗೂ ಫ್ರಿಡ್ಜ್ನಲ್ಲಿ ಇಡಬೇಡಿ. ಅಂದರೆ ರಾತ್ರಿ ನೆನೆ ಹಾಕಿದ ಬೇಳೆಕಾಳುಗಳನ್ನು ಯಾವತ್ತೂ ಫ್ರಿಡ್ಜ್ನಲ್ಲಿ ಇಡಬೇಡಿ. ಹಾಗೆಯೇ ಗಾಳಿಯಾಡದ ಪಾತ್ರೆಗಳಲ್ಲಿ ಅಥವಾ ಅಲ್ಯೂಮಿನಿಯಂ ಹೊದಿಕೆಯಿಂದ ಮುಚ್ಚಿಡಿ. ಅದನ್ನು ಹೊದಿಕೆ ಮುಚ್ಚುವ ಮೊದಲು ಪಾತ್ರೆ ಒಳಗೆ ಗಾಳಿಯಾಡಲಿಕ್ಕೆ ಒಂದಷ್ಟು ಜಾಗ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಹಾಗೆಯೇ ಪಾತ್ರೆಯ ಮೇಲ್ಭಾಗಕ್ಕೆ ಸರಿಯಾದ ಹೊದಿಕೆಯನ್ನು ಮುಚ್ಚಿ. ಈ ರೀತಿ ಮಾಡೋದ್ರಿಂದ ಆಹಾರದ ಮಾಲಿನ್ಯವನ್ನು ತಡೆಯಬಹುದು. ನೆನೆಸಿಟ್ಟ ಪದಾರ್ಥಗಳನ್ನು 3 ದಿನಗಳ ಒಳಗೇ ಬಳಸಬೇಕು. ಈಗ ತಾನೇ ಹಿಂಡಿದ ಹಾಲನ್ನು ಬಳಸುವುದಾದರೆ ಸರಿಯಾದ ಕ್ರಮದಲ್ಲಿ ಫ್ರಿಡ್ಜ್ನಲ್ಲಿಟ್ಟು ಕುಡಿಬಹುದು. ಆದರೆ ಪ್ಯಾಕೆಟ್ ಹಾಲನ್ನು ಬಳಸೋದಾದರೆ ಮೊದಲು ಹಾಲನ್ನು ಕಾಯಿಸಬೇಕು, ನಂತರ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದನ್ನು ನಂತರದಲ್ಲಿ ಅದನ್ನು ಫ್ರಿಡ್ಜ್ನಲ್ಲಿ ಇಡಬಹುದು. ಇದರಿಂದ ನೀವು ಕೆಲ ದಿನಗಳ ಕಾಲ ಆ ಹಾಲನ್ನು ಬಳಸಲಿಕ್ಕೆ ಯೋಗ್ಯವಾಗಿರ್ತದೆ. ಟೆಟ್ರಾ ಪ್ಯಾಕ್ ಅಂತ ಬಳಸೋದಾದರೆ ಕೇವಲ 3 ದಿನಗಳ ಕಾಲ ಮಾತ್ರ ಬಳಸಬೇಕು. ಅದಕ್ಕಿಂತ ಹೆಚ್ಚು ದಿನ ಅದನ್ನು ಉಪಯೋಗಿಸಬೇಡಿ. ಯಾಕಂದರೆ ಬೆಣ್ಣೆ, ಪನ್ನೀರ್ನಂಥ ವಸ್ತುಗಳನ್ನು ಅವುಗಳ ಪ್ಯಾಕ್ನಲ್ಲೇ ಫ್ರಿಡ್ಜ್ನಲ್ಲಿಟ್ಟು ಬಳಸ್ಬೋದು. ಆದರೆ ಯಾವುದೇ ವಸ್ತುಗಳಾಗಲಿ ಬಹಳ ದಿನಗಳ ಕಾಲ ಇಟ್ಟು ಬಳಸುವುದು ಸೂಕ್ತವಲ್ಲ. ಬನ್ನಿ ಒಂದು ಗೀತೆಯನ್ನು ಕೇಳ್ಕೊಂಬರೋಣ.

ಆಕಾಶವಾಣಿ ವಿಜಯಪುರ, ನೀವು ಕೇಳ್ತಾ ಇದ್ದೀರಿ ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನ. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:50:22. ಇವತ್ತು ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಶುಚಿತ್ವ ಕಾಯೋಣ, ಆಹಾರ ಕಲುಷಿತವಾಗದಂತೆ ನೋಡೋಣ, ಕಲಬೆರಕೆ ಇಲ್ಲದ ಆಹಾರ ನೀಡೋಣ ಎಂಬ ಮಂತ್ರವನ್ನ ಪ್ರತಿಪಾದಿಸುವ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ನಿಯಮ ನಿಬಂಧನೆಗಳು 2011 ಆಗಸ್ಟ್ 5 ಜಾರಿಗೆ ಬಂದಿವೆ. ತಾವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2703400,

0: ಅಥವಾ 270305 ಎಸ್ಟಡಿ ಕೋಡ್ ಸಂಖ್ಯೆ 08352. ಉತ್ತಮ ಗುಣಮಟ್ಟದ ಆಹಾರ, ಸುರಕ್ಷಿತ ಹಾಗೆಯೇ ಶುಚಿಯಾದ ಆಹಾರವನ್ನು ನೀಡುವುದು ಪ್ರತಿಯೊಬ್ಬ ಆಹಾರ ಪದಾರ್ಥ ಮಾರಾಟಗಾರನ ಕರ್ತವ್ಯ ಆಗಿರುತ್ತದೆ. ಆಹಾರ ತಯಾರಿಸುವ ಪ್ರತಿಯೊಂದು ಘಟಕ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಅನುಮತಿ ಪಡೆದಿರಬೇಕು. ಈ ಉತ್ಪನ್ನಗಳನ್ನು ಮಾರಾಟ ಮಾಡುವ ಕಿರಾಣಿ ಅಂಗಡಿಯವರು ಕೂಡ ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ಪರವಾನಗಿ ಪಡೆದಿರಬೇಕು. ಬೀದಿ ಬದಿಯಲ್ಲಿ ತಳ್ಳುಗಾಡಿಯಲ್ಲಿ ಆಹಾರ ತಯಾರಿಸಿ ಮಾರುವವರು ಕೂಡ ಅನುಮತಿಯನ್ನು ಪಡೆಯುವುದು ಕಡ್ಡಾಯವಾಗಿದೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ, ಆಕಾಶವಾಣಿ ವಿಜಯಪುರ. ನಮಸ್ತೆ.
1: ನಮಸ್ತೆ ರೀ. ನಮಸ್ತೆ ಮೇಡಮ್.
0: ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ವಿಜಯಪುರಲಿಂದ ಮಾಡಾಕತ್ತೇವ್ರಿ ಮೇಡಮ್.
0: ತಮ್ಮ ಹೆಸರು?
1: ರೇಣುಕಾ ಗಾಯಕವಾಡ್ ರೀ ಮೇಡಮ್.
0: ರೇಣುಕಾ ಅವರು ಏನ್ ಮಾಡ್ಕೊಂಡಿರೋದು ರೇಣುಕಾ?
1: ಮೇಡಮ್ ನಾವು ಟೀಚರ್ ಇದ್ದೇವ್ರಿ ಮೇಡಮ್.
0: ಎಲ್ಲಿ?
1: ಇಲ್ಲಿ ಸಿಂದಗಿ ರೋಡ್ ಕವಲಿಗೆ ಬಳಿ ಅದೇವ್ರಿ ಮೇಡಮ್.
0: ಅಲ್ಲಿ ಓಕೆ. ಇವತ್ತು ಆಹಾರ ಸುರಕ್ಷತಾ ದಿನವನ್ನ ಆಚರಣೆ ಮಾಡ್ತಾ ಇದೀವಿ. ತಾವ ಏನಾದ್ರೂ ಹೇಳಲಿಕ್ಕೆ ಬಯಸ್ತೀರಾ?
1: ಏನಿಲ್ರಿ ಮೇಡಮ್, ಆಹಾರ ಪೋಲಾಗದಂತೆ ನಾವು ನೋಡ್ಕೋಬೇಕ್ರಿ. ಆಮೇಲೆ ಇವತ್ತೆಲ್ಲ ಮದುವೆ ಮಂಜಿ ಅಥವಾ ಹಿಂಗ ಇದು ಇರ್ತಾವಲ್ರಿ ಮೇಡಮ್, ಹಬ್ಬ ಅಥವಾ ಎಲ್ಲ ಪಾರ್ಟಿ ಒಳಗೆ ಇದು ಹೋದೇವ್ ಅಂದ್ರ ನಮಗೆ ಎಷ್ಟು ಬೇಕು ಅಷ್ಟೇ ನಿಡ್ಕೋಬೇಕ್ರಿ ಮೇಡಮ್.
0: ಹೌದು.
1: ಆಮೇಲೆ ಆಹಾರನ ಈಗ ಒಂದ್ವೇಳೆ ನಾವು ಇನ್ನೊಂದ್ ಸ್ವಲ್ಪ ಉಳಿತಪ್ಪ ಅಂದ್ರೆ ಬೇರೆಯವ್ರಿಗೆ ನಾವು ನೀಡ್ತಾರ್ರಿ ಮೇಡಮ್, ಅವ್ರ ಬರ ಹೊಟ್ಟೆ ತುಂಬ್ತಾರ್ರಿ.
0: ಹೌದು ಹೌದು.
1: ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕ್ರಿ ಮೇಡಮ್, ಆಹಾರ ಪೋಲಾಗದಂತೆ ನೋಡ್ಕೊಳ್ಬೇಕು.
0: ಆಮೇಲೆ ರೇಣುಕಾ ಅವ್ರೆ, ನಿಮ್ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಏನಾದ್ರೂ ಮಾಡ್ತಾರ?
1: ಮಾಡ್ತಾರಲ್ರಿ ಮೇಡಮ್.
0: ಅಲ್ಲಿ ಹೆಂಗೆ ನೀವು ನೋಡ್ಕೋತೀರಾ ಮಕ್ಳಿಗೆ, ಹೆಂಗ್ ಹೇಳ್ತೀರಾ?
1: ಇಲ್ರಿ ಮೇಡಮ್, ನಮ್ಮ ಎಷ್ಟು ಬೇಕು ಅಟ್ಟೆ ಹಾಕೋ ಕೇಳ್ತೇವ್ರಿ ಮೇಡಮ್. ನಾವ್ ಮುಂದ್ ನಿಂತು ಅವ್ರು ಊಟ ಮಾಡ್ತಾನ ನಿಂದಿರ್ತೇವ್ರಿ ಮೇಡಮ್.
0: ಓಕೆ, ಗುಡ್.
1: ಅನ್ನಸಾರ ಮಾಡ್ತೇವ್ರಿ ಮೇಡಮ್. ಆಮೇಲೆ ಅಮಾಸಿ ದಿವಸರಿ ಈ ಸಜ್ಜಕ ಮಾಡ್ತೇವ್ರಿ ಮೇಡಮ್, ಸಜ್ಜಕ ಹಾಲು ಮಾಡ್ತೇವ್ರಿ. ಆಮೇಲೆ ಶನಿವಾರ ದಿನ ರೀ ಮೇಡಮ್, ಮುಂಜಾನೆ ಇರ್ತದಲ್ರಿ ಏಳುವರಿಂದ ಹನ್ನೊಂದು 45 ತನ ಇರ್ತದ್ರಿ ಮೇಡಮ್. ಅವಾಗ ಉಪ್ಪಿಟ್ಟು ಮಾಡ್ತೇವ್ರಿ ಮೇಡಮ್.
0: ಮಕ್ಳು ಯಾರು ವೇಸ್ಟ್ ಮಾಡಲ್ಲ ಅಲ್ಲ?
1: ಇಲ್ರಿ ಮೇಡಮ್, ಅವ್ ಎಷ್ಟು ಮಾಡ್ಲಾರ್ದಂಗ್ ನೋಡ್ಕೋತೇವ್ರಿ. ಅವ್ರಿಗೆ ಎಷ್ಟು ಬೇಕು ಅಟ್ಟೆ ಹಾಕ್ತಾರ, ಬೇಕಂದ್ರ ಮತ್ತೆ ಎರಡನೇ ಸಲ ಹಾಕ್ತೇವ್ರಿ ಮೇಡಮ್.
0: ಹೌದು ಹೌದು ಹೌದು.
1: ಹ್ಞೂ ರೀ, ಈಗ ನಾವೇ ಕಲಿಸ್ಬೇಕಲ್ರಿ ಮೇಡಮ್ ಮಕ್ಳಿಗೆ.
0: ಹೌದು ಹೌದು.
1: ಈ ಸಣ್ಣಾಗಿರ್ತೇನೆ ನಾವು ಕಲಿಸ್ಕೊಂಡ್ಯಪ್ಪ ಅಂದ್ರ ಅವ್ರಿಗೆ ಅದೇ ಅಭ್ಯಾಸ ಮೂಡ್ತದ್ರಿ.
0: ಹೌದು, ಖಂಡಿತ ಖಂಡಿತ. ಅವರಿಗೆ ಅದ್ರದ್ದು ಮಹತ್ವ ಏನು ಅಂತ ನಾವು ಈಗ್ಲೇ ತಿಳಿಸ್ಕೊಡ್ಬೇಕು ಸಣ್ಣ ಮಕ್ಳಿಗೆ, ಗೊತ್ತಿರಲ್ಲ.
1: ಈಗ ಮೇಡಮ್ ನಾವು ಒಂದು ಒಂದು ತೂಪ ಅನ್ನ ನಾವು ಒಂದೇ ಹೋಲ್ ಮಾಡ್ತೇವ ಅಂತ ಅದೇ ಅಕ್ಕಿ ಸಲುವಾಗಿ ರೈತ
0: ಎಷ್ಟು ಕಷ್ಟಪಟ್ಟಿರ್ತಾರೆ. ಹೌದು ಹೌದು ಹೌದು, ಖಂಡಿತ.
1: ಅದಕ್ಕಾಗಿ ನಾವ್ ಮಕ್ಳಿಗೆ ಏನ್ ಹೇಳ್ಬೇಕ್ರಿ ಮೇಡಮ್, ಎಷ್ಟು ಬೇಕು ಅಷ್ಟೇ ತಗೋರಿ, ಅಷ್ಟೇ ಊಟ ಮಾಡ್ರಿ. ಕಡಿಮೆ ಇನ್ನ ನಿಮ್ಗೆ ಬೇಕಂದ್ರ ಮತ್ತೊಮ್ಮೆ ಹಾಕೊಂಡು ಊಟ ಮಾಡ್ರಿ. ಆದ್ರ ಆಹಾರ ಪೋಲಾಗದಂತೆ ನಾವೆಲ್ಲಾರು ತಂದೆ ಆಗ್ಲಿ ತಾಯಿ ಆಗ್ಲಿ ಮೇಡಮ್, ಮನೆ ಸಂಬಂಧಿಕರಾಗ್ಲಿ ಅಂತಂದ್ರು ಎಲ್ಲ ನೋಡ್ಕೊಂಡು ಹೋಗ್ಬೇಕ್ರಿ ಮೇಡಮ್.
0: ಹೌದು, ಖಂಡಿತ.
1: ಹಾ ರೀ,
0: ತುಂಬಾ ಚೆನ್ನಾಗಿ ಮಾತಾಡಿದ್ರಿ ರೇಣುಕಾ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ, ಧನ್ಯವಾದ.
1: ನಮಸ್ತೆ ಮೇಡಮ್. ನಮಸ್ತೆ.

ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ ನಮಸ್ತೆ, ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮಾತಾಡಿ, ಸಮಯ ತುಂಬ ಕಡಿಮೆ ಇದೆ. ಹಲೋ.

ಇದುವರೆಗೆ ಹುಲಿನಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂಥವರು ವಿಜಯಪುರದಿಂದ ಸುಧೀಂದ್ರ ರವೀಂದ್ರ ಜಗಾತಿ ಅವರು, ಜಮಖಂಡಿ ತಾಲೂಕಿಂದ ಬಾಹುಬಲಿಯವರು, ಸಿಂದಗಿಯಿಂದ ಶ್ರೀಶೈಲ್ ಭಸ್ಮ ಅವರು, ಹಾಗೆಯೇ ಹಂಪಣ್ಣ ಮಸೂತಿಯವರು ವಿಜಯಪುರದಿಂದ ಕರೆ ಮಾಡಿದರು, ಸುರಗೇಹಳ್ಳಿಯಿಂದ ಬಸವರಾಜ್ ಅವರು, ವಿಜಯಪುರದಿಂದ ಪ್ರಮೋದ್ ಕುಲಕರ್ಣಿಯವರು, ಹಾಗೆಯೇ ಬಾಬುರಾವ್ ಕುಲಕರ್ಣಿಯವರು, ಮಖಣಾಪುರದಿಂದ ಪವಾರ್ ಅವರು, ರಾಮನಗರದಿಂದ ಆನಂದ್ ಅವರು, ಹಾಗೆಯೇ ಹೊನಗನಹಳ್ಳಿಯಿಂದ ಮಂಜುನಾಥ್ ಅವರು, ವಿಜಯಪುರದಿಂದ ರೇಣುಕಾ ಅವರು ಕರೆ ಮಾಡಿದರು. ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು, ಹಾಗೆ ಕೇಳುಗರೆಲ್ಲರಿಗೂ ಕೂಡ ಧನ್ಯವಾದಗಳು.

ಇದುವರೆಗೂ ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೆ ಸಂತೋಷಿ ಶಶಿಧರ್ ಕುಸೂರ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಶ್ರೀಶೈಲ್ ಚಿಂತಾಮಣಿ ಅವರು.

0: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ, ಸಮಯ 6:01. ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮ, 7:45 ಕನ್ನಡದಲ್ಲಿ ಭಾಷಣ, ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ

ಈ ರಾತ್ರಿ 8 ಗಂಟೆಗೆ ಎನ್ಡಿಎ ಸರ್ಕಾರದ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದ ಧ್ವನಿ ಮುದ್ರಣ ಕಾರ್ಯಕ್ರಮವನ್ನು ಆಲಿಸುವಿರಿ. ವಿಷಯ ವಂಚಿತರಿಗೆ ಆದ್ಯತೆ. ಈ ಸಂಜೆ ಈ ರಾತ್ರಿ 8:35 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿಯನ್ನ ಆಲಿಸಲಿದ್ದೀರಿ. 10 ಗಂಟೆಗೆ ರವಿವಾಸರಯ್ಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ.

ಇನ್ನು ನಾಳೆಯ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಭಾರತಿ ವಸ್ತ್ರದ್ ಇವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ, 6:40 ನಮ್ಮ ನಿಲಯದಿಂದ ಜಾನಪದ ಸಂಗೀತವನ್ನ ಆಲಿಸಲಿದ್ದೀರಿ, 7:15 ಭಾವಗೀತೆಗಳು, 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ, ನಾಳೆ ಬೆಳಿಗ್ಗೆ 8:30 ಚಜ್ಜೆ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಲಿದ್ದೀರಿ, ತದನಂತರದಲ್ಲಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ಬೆಳಿಗ್ಗೆ 9:05 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರಸ್ಮೃತಿ ಸಂಗೀತ ಸಂಜೆಯ ಕಾರ್ಯಕ್ರಮದ ಧ್ವನಿ ಮುದ್ರಣವನ್ನು ಆಲಿಸಲಿದ್ದೀರಿ.

ನಾಳೆ ಬೆಳಿಗ್ಗೆ 10:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. 12:05 ವನಿತಾ ವಿಹಾರದಲ್ಲಿ ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 12:30 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆಯನ್ನು ಕೇಳಲಿದ್ದೀರಿ. ಇವರೊಂದಿಗೆ ಭಾಗವಹಿಸಲಿದ್ದಾರೆ ತೇಜಸ್ವಿನಿ ಗಿರೀಶ್.

ಸಂಜೆ 5 ಗಂಟೆಗೆ ಸವಿಗಾನ, 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈವರೆಗೆ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ, ಸಮಯ ಸಂಜೆಯ 6:10:21 ಇದೀಗ ನಮ್ಮ ಕಾರ್ಯಕ್ರಮ ಆರಂಭ.
1: 15 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30ಕ್ಕೆ
2: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಹೇ ಗೌರಿ.

0: ಗೌರಿ,
1: ಅಯ್ಯಯ್ಯಯ್ಯ, ಹೊತ್ತು ಹೊಂಡೋಟಿಗೆ ಚಾಲು ಆಯ್ತು ನೋಡು. ಗೌರಿ ಗಂಗಿ ಅಂತ ಹೇಳಿ ಏನು ಏನಾಯ್ತು?
0: ಏ ನನ್ನ ಬಂಗಾರಿ, ಏ ಸಿಂಗಾರಿ, ಸ್ವಲ್ಪ ರೊಕ್ಕ ಕೊಡಲೆ.
1: ಗೊತ್ತಾಯ್ತು ನನಗೆ, ನೀ ಯಾವಾಗ ಹಿಂಗೆ ಮಾತಾಡ್ತೀಯ ಅಂತಂದ್ರೆ ನನಗೆ ಗೊತ್ತು ನಿನ್ನ ರೊಕ್ಕ ಎದಕ್ಕೆ ಬೇಕು ನಿಮಗತ್ತ ಹೇಳಿ.
0: ಏಯ್, ಭಾಳ ವಿಚಾರ ಮಾಡ್ಬೇಡ ಹಂಗೆಲ್ಲ, ಸುಮ್ ಕೊಡಬೇಕು ಅಷ್ಟೇ. ಏನದು ತಿಳಿಯಂಗಿಲ್ಲನ?
1: ಅಲ್ರಿ, ನಾ ನಿನ್ನೆ 100 ರೂಪಾಯಿ ತೊಗೊಂಡು ಹೋಗಿರಿ, ಆ ಗಡಿಯಾಗಿ ಇಟ್ಟಿದ ರೊಕ್ಕ ಎಲ್ಲಿ ಹೋಗ್ಯಾವು ಅಂತ ನಾ ಅಂದೆ. ಅದು ಹುಡುಗಿ ಹೇಳ್ತು, ಯವ್ವ 70 ತೊಗೊಂಡು ಹೋಗ್ಯಾನ ಅವ ಕುಡಿಯಾಕತ್ ಹೇಳ್ಕಿಶಿಂದ. ಅಲ್ರಿ, ವಯಸ್ಸು ಬಂದ ಮಕ್ಳದಾವು, ಇನ್ನ ಅವತ್ರದ್ದು ಭವಿಷ್ಯ ಐತಿ. ಹಿಂಗೆ ಬರೇ ಅಲ್ಲಿ ಇಲ್ಲಿ ಇಟ್ಟಿದ್ದು ತೊಗೊಂಡು ಹೋದ್ರೆ ಮುಂದೆ ಮತ್ತೆ ಹ್ಯಾಂಗ ಗತಿ ನಂದು?
0: ಏಯ್, ಏನ್ ಬರೀ ಮಕ್ಕಳು ಮಾತು ಕೇಳಿಸಿದ ಹಿಂಗೆ ಇದು ಮಾಡ್ತೇನೆ ನೀನೇನು? ಹಾಂ, ಭಾಳ ಡೌಲ್ ಆಯ್ತಾಳ ನಿಂದು. ಹಾಂ, ಕೊಡೋ ಕೊಡ್ಬೇಕು ಅಟ್ಟೆ. ಹಾಂ,
2: ಏ ಸಂಜಯ, ಏ ಸಂಜಯ್,
3: ಏ ಮಂಜು, ಏನ್ ಇವ್ರು ಜಗಳಾಡ್ತಾರು?
2: ಏ ಮತ್ತ ಅಂಕಲ್ ಮತ್ತ ಕುಡ್ದು ಬಂದಾನೇನು, ಜಗಳಾಡಕತ್ತ ನೋಡಲಿ.
3: ಏ ರೂಮ್ ಬಿಡ್ಬೇಕು, ಏನ್ ಇರ್ಬೇಕು ಈ ರೂಮ್ನ್ಯಾಗ?
2: ಏ ನಮ್ ಇವ್ರ ಸಲಂದ ಓದಾಕ ಬ್ಯಾಸರ ಬಿಡದ್ ನೋಡ್ ನಮಗ.
3: ಏ ನನಗ್ ಬುಕ್ಕನ್ ಹಿಡಿಯಂಗಾಗೋಲ್ದು.
2: ನಡಿ, ತೆಳಗ ಹೊರ ಹೋಗಿ ನಡಿಯೋ.
3: ನಡಿ ನಡಿ.
0: ಏ ಕೊಡ್ತೇನಿಲ್ಲೇನ?
1: ಏಯ್ ನೋಡ್ರಿ, ಇಲ್ಲಿ ಬಾಯ್ ಮಾಡ್ಬೇಡ್ರಿ. ಆಜು ಬಾಜು ಬಾಡ್ಗೆ ಕೊಟ್ಟೈತೆ, ಆ ಹುಡುಗರು ಸಾಲಿ ಕಲಿಯಾಕ್ ಬಂದಾವು, ನಮ್ದ ಕೇಳೋದಾಗೈತೆ ರಾಮಾಯಣ.
2: ತೋ ತೋ ತೋ ತೋ ತೋ ಆಂಟಿ, ಏನ್ರಿ ಮತ್ತ ಜಗಳ ಚಾಲು ಮಾಡ್ಬಿಟ್ಟಲ್ರಿ ಅಂಕಲ್.
1: ಅಯ್ಯೋ ಬರ್ರಿಯಪ್ಪ, ನಿಮ್ದ ಹಾದಿ ಕಯಾಕತ್ತೀನಿ ನಾನು.
3: ಅಂಕಲ್ ರೀ, ಯಾಕ್ರಿ ಹಿಂಗ್ಯಾಕ್ ಮಾಡತ್ತೀರಿ ನೀವು?
0: ತಮ್ಗೋಳ, ನಿಮ್ದೇನ್ ಕೆಲಸ ಐತಿ? ಓದಾಕತ್ತ ಬಂದಿರಿ, ಓದೋದ್ ಅಷ್ಟೇ ನಿಮ್ ಕೆಲಸ, ಈ ರೂಮ್ನಾಗ ಇರೋದ್ ಅಷ್ಟೇ ನಿಮ್ ಕೆಲಸ ಇಟ್ಟು. ಆ ಹೆಚ್ಚಿಂದ ಏನಿದು?
2: ಅಲ್ರಿ ಅಂಕಲ್, ಓದಾಕ ಬಂದೇವಿ, ನೀವ್ ಹಿಂಗ್ ಕುಡಿದ್ ಬಾಯ್ ಮಾಡಿದ್ರೆ ಹೆಂಗ್ ಓದಿಮ್ ಹೇಳ್ರಿ? ನಾವು
0: ನೋಡ್ರಪ್ಪ, ನಂದ್ ಮನಿ, ನಾ ಅಷ್ಟು ಒದರಾಡವಣೆ.
1: ಏನ್ ಸೊಮ್ ಕೊಂದ್ರಿ ಹುಡುಗರು ಮುಂದೆ ಏನು ನಿಮ್ದು ಹಚ್ಚಿನ ಬಾಯಿ?
3: ಅಂಕಲ್ ರೀ, ಮನಿ ನಿಮ್ದ ಐತ್ರಿ ಕರೆ, ಆದ್ರ ಬಾಡಿಗೆ ಮಾತ್ರ ಕಂಪಲ್ಸರಿ ತಿಂಗಳ ತಿಂಗಳ ತಗೋತಿರಲ್ರಿ, ಹಂಗಂದ್ರ ಮನಿ ನಮ್ದು ಇದ್ದಂಗ್ರಿ ಅದ.
1: ಈ ಸುಮ್ ಕೊಂಡ್ರಿ, ಆ ಬಾಡಿಗೆದೇನು ಅವ್ನಿಗೆ ತಲೆಯಾಗಿಲ್ಲ. ಈ ಕಡೆ ಬರ್ರಿ ತಮ್ಗಳು, ಬರ್ರಿ ಕಡೆ.
2: ಅಲ್ಲ ಆಂಟಿ, ಮತ್ತೆ ಅದಕ್ಕೆ ಜಗಳ ಈಗ ಮಾತಿವತ್ತ?
1: ಅಲೋ ತಮ್ಗಳು, ನೀವೇನ್ರ ಬಾಡಿಗೆ ಕೊಡ್ದಿದ್ರೆ ನನ್ನ ಕೈಯಾಗ ಕೊಡ್ರಿ, ಆ ನಿಮ್ಮ ಅಂಕಲ್ ಕೈಯಾಗ ಕೊಡ್ಬೇಡ್ರಿ. ಅಲ್ಲಪ್ಪ, ಒಂದ್ ಯಾವಾಗಿನ ಹಿಡ್ದಾಯ್ತು, ರೊಕ್ಕ ಬೇಕು ರೊಕ್ಕ ಬೇಕು. ನೋಡ್ತಿರಲ್ಲ ನೀವು ಚಂತನ ಮ್ಯಾಗ ನಿಂತು ಅನ್ಕಿಶಿಂದ, ಚಂತನ ಕುಡಿತಾನೋ ತಮ್ಮ? ಏನಾರ ಮಾಡ್ಲಿ ನೋಡಗ, ಏನ್ ಮಾಡ್ತಿ ಏನ್ರ ಅಂದ್ರ ಹೊಡ್ಯಾಕ್ ಬಂದ್ರ ಗತ್ಲಿ ಮಾಡ್ತಾನ?
2: ಅಂಕಲ್, ಅಂಟಿ ಹೇಳಿದ್ ಕರೆ ಐತ್ರಿ, ಸ್ವಲ್ಪ ವಿಚಾರ ಮಾಡ್ರಲ್ಲ ನೀವು.
0: ಏನ್ ವಿಚಾರ ಮಾಡ್ಬೇಕಪ್ಪ ಹೇಳ್ರಿ.
1: ಅಲ್ಲ ಕುಡ್ದು ಕುಡ್ದು ಹ್ಯಾಂಗಾಗ್ಯಾನ, ಒಂದಿಟ್ಟು ಬುದ್ಧಿರಿ ಹೇಳ್ರಿಪ್ಪ.
3: ಅಂಕಲ್ರ, ನೀವು ನಮ್ಮ ಮಾಮಾರಿದ್ದಂಗ, ಅವ್ರು ನಮ್ಮ ಅಕ್ಕರಿದ್ದಂಗ, ನಾವು ಒಂದ ಮನೆಯವ್ರಂತೆ ತಿಳ್ಕೊಂಡು ಹೇಳತ್ತೀನ್ರಿ ಅಂಕಲ್. ಏನಾದ್ರೂ ನಮ್ಮ ಕಡೆಯಿಂದ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸ್ರಿ, ಯಾಕಂದ್ರೆ ನೀವು ನಮ್ಮ ಮಾಮಾರಿದ್ದಂಗ್ರಿ. ಹಿಂಗ್ ತರ ಕುಡ್ಕೋತ ಹೋದ್ರಂದ್ರ ನಿಮ್ಮ ಆರೋಗ್ಯನೂ ಹಾಳಾಕತ್ರಿ, ಇದ್ರದಿಂದ ನಿಮ್ಮ ಸಂಸಾರ ಹಾಳಾಕತ್ರಿ ಮಾಮಾರ.
2: ಆ್ಯಕ್ಚುಲಿ ನೀವು ನಮ್ಮ ಬುದ್ಧಿ ಹೇಳ್ಬೇಕ್ರಿ, ನಾವು ನಿಮ್ಮ ಬುದ್ಧಿ ಹೇಳೋಂಗಾಗ್ಯದ. ಯಾಕಂತಂದ್ರೆ ಈಗ ನೋಡ್ತೀವಿ ಸಾಕಷ್ಟು ಜನ ಕುಡಿದು ಎಲ್ಲೋ ಏನೋ ಆಗ್ತಾವ ಘಟನೆಗಳು, ನೀವು ಯಾಕೆ ಕುಡಿತೀರಿ ಅನ್ನೋದು ಉದ್ದೇಶ.
0: ಸುಮ್ ಹಂಗೆ ಹೋಪ್ಪ, ಹಿಂಗೆ ಗೆಳ ಒಂದು 8-4 ಮಂದಿ ಗೆಳೆಯರು ಕುಡಿರ್ತಾರ, ಕುಡಿಯತ್ತಂತಾರ, ಸುಮ್ ಕುಡಿದಿರ್ತೇವೆ ನಾವು, ಆಮೇಲೆ ಕುಡಿಬೇಕತ್ತೇನೆ, ನಮ್ಗೆ ಇದೈತನ?
1: ಅಲ್ರಿ, ಅವ್ರು ಬೇಕಾದ ಹೇಳ್ತಾರ, ಎಲ್ಲ ಮಾಡ್ಕೋತ ಹೋಗೋರೇನು ನೀವು? ಹಾ, ಹೆಣ್ಣು ಹುಡುಗಿ ಅದಾವ, 2 ಹುಡುಗಿಯರ್ ಅದಾವ, ಹೊತ್ತು ಹೊಂಟ್ರ ಮದುವೆ ಮುಂಜಿ ಮಾಡೋದಿರ್ತೈತಿ.
0: ಹೌದಲ್ಲ ಗೌರಿ, ವಿಚಾರ ಮಾಡಿಲ್ಲಲ್ಲ.
1: ಅಲ್ಲ ಏನ್ ವಿಚಾರ ಮಾಡಿಲ್ಲ ಮಾಡಿರ್ತಾರ ನೋಡ್ ತಮ್ಗೋಳ, ನೀವು ಬಂದಿರಿ ಈಗ ನಾಟಕ ಇದು, ಮತ್ತ ಸಂಜೆ ಎಳೆ ಮತ್ತ ಕುಡಿತಾರ.
2: ಅಲ್ಲ ಅಂದಂಗ ಅಂಟಿ, ನೀನು ಈಗ ರೊಕ್ಕ ಗಡಿಗ್ಯಾಗ ಡಬ್ಯಾಗ ಹಿಡಿದು ಬಿಡಿಸಿದ್ರ ಸುಮ್ ಬಿಸಿ ಟೈಪ್ ಮಾಡ್ಬಿಡ್ಬೇಕಿಲ್ಲ.
3: ಏ ಗಪ್ ಗಪ್ಪ, ಮೊದಲ ಅಂಟಿಯರಿಗೆ ಹೇಳ್ಬೇಡ, ಅಂಕಲ್ರಿಗೆ ತಿಳಿಸಿ ಹೇಳೋನು. ಅಂಕಲ್ರ ಸುಧ್ರ ಆದ್ರ ತಾವೇ ಸಂಸಾರ ಸುದ್ದಾಗಿ ಬಿಡ್ತೈತೆ ನೋಡು.
1: ನೀವು ಹೇಳಿದ್ದು ಬರೋಬರ ಐತಿಯೋ ತಮ್ಗಳ, ಆ ಗಡಿಗ್ಯಾಗ ಸಕ್ಕರೆ ಡಬ್ಯಾಗ ಚಾ ಪುಡಿಯಾಗ ಮೊಂದೊಂದು ಸರಿ ಮರದ ತಟ್ಟಿನ ಸಂದ್ಯಾಗ ಇರ್ತೀನಿ ಚೀಲದಾಗ, ಅದನ್ನು ಯಾವ ಮೈಲಿ ತೊಗೊಂಡು ಹೋಗ್ತಾನೇನೋ ತಿಳಿಲಾರ್ದಂಗಾಗೈತಿ. ಅದಕ್ಕೆ ಎಲ್ಲಿ ಗೋಳೆ ಮಾಡಬೇಕು ರೊಕ್ಕ ಅನ್ನೋದೇ ಗೊತ್ತಾಗಲ್ಲ.
2: ಅಂದಂಗೆ ನೀವು ಓನಾಗ ಹಿಂಗೆ ಹೆಣ್ಮಕ್ಳು ಬಿಸಿ ಆಡಂಗಿಲ್ಲ.
1: ಅಯ್ಯೋ ತಮ್ಮ, ಮಹಿಳಾ ಮಂಡಳಿಯವರು ಬಂದಿರ್ತಾರ, ಅಕ್ಕೋರ ರೊಕ್ಕ ಹಾಕೊಂಡ್ರಿ ನಿಮ್ಗೆ ಬರ್ತಾವ ಮುಂದತ್ತೇಳಿ. ಅದು ಯಾವಾಗ ಬರ್ತಾವೋ ಏನು ಬರ್ತಾವೋ, ತೊಗೊಂಡು ಹೋದ್ರೆ ಏನು ಮಾಡೋದು? ಅದಕ್ಕೆ ನಾ ಈ ಗಡಿಯಾಗಿ ಇಟ್ರೆ ಅದನ್ನಲ್ಲ ಎಲ್ಲ ಹೋಗ್ತಾನೆ. ಮತ್ತೇನು ಮಾಡ್ಲಿ, ಅದಕ್ಕೆ ತಮ್ಗಳು ಹೇಳ್ರಿಪ್ಪ. ಅದು ಹಂಗಂದ್ರೆ ಏನು, ಎಷ್ಟು ರೊಕ್ಕ ಬರ್ತಾವು? ನಮ್ಮ ಏನು ರೊಕ್ಕ ಎಲ್ಲಿ ಹೋಗಂಗಿಲ್ಲ ಹಾಕಿದ್ರ
3: ನೋಡ್ರಿ ಆಂಟಿ ರೀ, ಹೆಂಗೆ ಮಾಡ್ಬೇಕಂದ್ರೆ ಒಂದು 10 ಜನ ನೀವು ಒಟ್ಟರು ಒಣೇನಾರು ಕೊಡ್ರಿ, ಪ್ರತಿಯೊಬ್ಬರು ಒಂದೊಂದು ತಿಂಗಳು ಒಂದು ಎಕ್ಸಾಂಪಲ್ 1,000 ರೂಪಾಯಿ ಹಾಕಿದ್ರೆ ಅಂತ ತಿಳ್ಕೊರಿ. ಈಗ ಯಾರಿಗೆ ಅಡ್ಚಣೆ ಇರ್ತೈತಲ್ರಿ, ಪ್ರತಿ ತಿಂಗಳು ಒಬ್ಬೊಬ್ರು ಅವತ್ತು ತೊಗೊಂತ ಹೋಗೋದ್ರಿ. ಇಲ್ಲಪ್ಪ ಅಂದ್ರೆ ನೀವು ಎಲ್ಲ ಓದ್ ಒಂದು ಸೇವಿಂಗ್ಸ್ ಅಕೌಂಟ್ ಮಾಡಿ ಬ್ಯಾಂಕ್ನ್ಯಾಗ ಅದು ಇಟ್ರಂದ್ರೆ ಅದಕ್ಕೆ ನಿಮ್ಗೆ ಉಳಿತಾಯನೂ ಆಕತ್ತಿ, ಅದರಿಂದ ನಿಮ್ಗೆ ಬಡ್ಡಿನೂ ಬರ್ತೈತಿ, ಅದೇ ನಿಮ್ಮ ರೊಕ್ಕ ಒಂದು ದಿನಕ್ಕೆ ಜಾಸ್ತಿ ಆಕತ್ರಿ.
1: ನಮ್ಮ ಏನು ರೊಕ್ಕ ಮುರ್ಕೊಳಂಗಿಲ್ಲ ಹಂಗಂದ್ರೆ?
3: ಏ ಇಲ್ಲ ಇಲ್ರಿ, ನಿಮ್ಮ ರೊಕ್ಕಕ್ಕೆ ಅದು ಒಂದು ಜವಾಬ್ದಾರಿ ಇರ್ತೈತೆ, ಬ್ಯಾಂಕ್ನವ್ರು ಅದನ್ನು ಸೇವಿಂಗ್ ಅಕೌಂಟ್ ಅಂತ ಇಟ್ಟಿರ್ತಾರೆ. ಅದ್ರೊಳಗೆ ನಿಮ್ಗೆ ಪ್ರತಿನಿಧಿ 1, ಪ್ರತಿನಿಧಿ 2 ಅಂತೇಳಿ ಮಾಡ್ಕೊಂಡಿರ್ತಾರೆ. ಅದನ್ನು ಮಾಡ್ಕೊಂಡ್ ನಿಮ್ಮ ಇಬ್ಬರಿಗೆ ಅಂದ್ರೆ ನೀವಿರ್ಲಾರ್ದ ಅವ್ರು ಹೋದ್ರೂ ಕೊಡಂಗಿಲ್ಲ ರೊಕ್ಕ, ಅವ್ರಿಲ್ಲಾರ ನೀವು ಹೋದ್ರೂ ಕೊಡಂಗಿಲ್ಲ, ಇಬ್ಬರು ಹೋಗಿ ನೀವು ಸೈನ್ ಮಾಡಿದ್ರೆ ಅಷ್ಟೇ ರೊಕ್ಕ ಕೊಡ್ತಾರೆ. ಅಂದ್ರೆ ನಿಮ್ಮ ರೊಕ್ಕಕ್ಕೆ ಒಂದು ಸಂಘದ ಹೆಸರು ಮಾಡ್ಕೊಂಡ್ ನಿಮ್ಮ ಸಂಘದಿಂದ ಹೆಸರಿಗೆ ಅವ್ ಅಮೌಂಟನ್ನು ಇಟ್ಟಿರ್ತಾರೆ ನೋಡ್ರಿ ಅಂಟಿರಿ.
2: ಅಂದ್ರೆ ಸಂಘದಿಂದ ರಿಜಿಸ್ಟ್ರೇಷನ್ ಆಗಿರ್ಬೇಕು ಇವ್ರು.
3: ಹ್ಞೂ, ಸಂಘ ರಿಜಿಸ್ಟ್ರೇಷನ್ ಆಗಿರ್ಬೇಕು, ಇದರಿಂದ ಸರ್ಕಾರ ಸೌಲಭ್ಯಗಳು ಸಿಗ್ತಾವ.
2: ಅಂದಂಗೆ ಅಂಟಿರಿ, ನೀವು ಉದ್ಯೋಗ ಎದಕ್ಕೆ ಮಾಡ್ತಿರೋ ಮಕ್ಕಳ ಸಲಂದಿಲ್ಲ?
1: ಹ್ಞೂನಪ್ಪ,
2: ಈಗ ಮಕ್ಕಳಿಗೆ ಹಲವಾರು ಸ್ಕೀಮ್ಗಳಾದವ, ಪೋಸ್ಟ್ ಆಫೀಸ್ನಾಗಿರ್ಬೋದು, ಬ್ಯಾಂಕ್ ಒಳಗಿರ್ಬೋದು, ಸಾಕಷ್ಟು ಯೋಜನೆಗಳಾದವ. ಈಗಿಲ್ಲಿಂದ ಸಣ್ಣವರಿದ್ದಾಗ 1,000 ರೂಪಾಯಿ 2,000 ರೂಪಾಯಿ ತುಂಬ್ಕೊಂಡು ಹೋದ್ರೆ ನಾಳೆ ಅವ್ರ ಲಗ್ನ ಕೊಯಸಕ್ಕೆ ನಿಮ್ಗೆ

0: ಅಮೌಂಟ್ ಆಗ್ತದ?
1: ನಾನು ಅದೇ ಹೇಳತ್ತೀನಿ, ತಾ ದುಡ್ದಿದ್ದು ಕುಡಿತಾನ, ನನ್ನೂ ಕುಡಿತಾನ, ಹೊಲದ ಬಂದಿದ್ ರೊಕ್ಕನು ಕುಡಿತಾನ. ಆ ಹುಡುಗರ ಕೈಯಾಗ ಕೊಟ್ಟು ಹೋಗಿರ್ತಾರ ಅವ್ರ ಸ್ವಾದ್ರ ಮಾವುಗಳು, ಅದನ್ನು ಜಕ್ಕೊಂತ ಕುಡಿತಾನ.
2: ಅಂಕಲ್ ರೀ ನೋಡ್ರಿ, ನೀವು ಪ್ರತಿದಿನ 100 ರೂಪಾಯಿ ಖರ್ಚು ಮಾಡ್ತೀರಿ ಅನ್ಕೋರಿ, ಈಗ ನೀವು ತಿಂಗಳಿಗೆ 3,000 ರೂಪಾಯಿ ಆಯ್ತು ಹೆಚ್ಚು ಕಮ್ಮಿ. 3,000 ರೂಪಾಯಿ ನೀವು ಉಳಿತಾಯ ಮಾಡಿದ್ರೆ ಅದೇ ನಿಮಗೆ ಮುಂದೆ ಜಾಸ್ತಿ ಬರ್ತೈತಲ್ರಿ ವಾಪಸ್.
3: ಹಂಗೆ ಮಾಡಂತಾರೆ ಹೆಂಗಿದ್ರೆ ಮೊನ್ನೆ ಸಂಗ ಬೆಟ್ಟಾಗಿದ್ದ ಅವ ಪೋಸ್ಟ್ನಾಗ ಏನೋ ಸುಕನ್ಯಾ ಮಾಡ್ಯಾನ ತಪ್ಪು ಮರೇ,
0: ಪೋಸ್ಟ್ ಆಫೀಸ್ನಾಗ ಸಮೃದ್ಧಿ ಯೋಜನೆ.
3: ಹಾ ಸುಕನ್ಯಾ ಸಮೃದ್ಧಿ ಯೋಜನೆ ಅದು ಮಾಡತನಾಗತ್ತಿದ್ದ.
1: ಅಲ್ರಿ ಮಾಡತಾನ ಮೊನ್ನೆ ಹಂಗ ಮಾಡ್ತೀನಿ ಅಂತ 5,000 ರೂಪಾಯಿ ಇದ್ರೆ ಅವೇನ್ ಮಾಡಿದ್ರಿ?
3: ಎಲ್ಲ ಅವೆಲ್ಲ ಕೂಡಿಟ್ಟಿನಾಳ, ಅವೇನೆಲ್ಲ ಕುಡಿಯಕ ಬಳಸಿಲ್ಲ.
1: ಕುಡಿದಿಯೋ ಕೂಡಿಟ್ಟೋ ಆ ಶಿವನಿಗ ಗೊತ್ತ.
3: ಹಂಗ್ಯಂಗ ಗೌರಿ ಹಂಗ್ಯಂಗ ಮಾಡ್ಲಿ,
1: ಈಗ ವಾದ ಮಾಡಬೇಡ್ರಿ, ಬಾಯ್ ಮಾಡಬೇಡ್ರಿ, ನನಗರೆ ಸಾಕು ಸಾಕಾಗಿ ಹೋಗೈತಿ. ಆ ಹುಡುಗರು ಏನೇ ಹೇಳ್ತಾವ ನೋಡಿ, ಸಾಲಿಕರಿ ಹುಡುಗರು ಅವ್ರ ಜೋಡಿ ಹೋಗ್ರಿ ಅಲ್ಲಿ ತಮ್ಗಳು ಎಂಥದ ಒಂದು ಫಾರಂ ಅಂತಿರಲ್ಲ, ಅವೆಲ್ಲ ತುಂಬಿಸಿ ಮಾಡಿ ಕೊಟ್ಟು ಕಳಿಸ್ರಿ.
0: ಒಂದ್ ದಿವ್ಸ ನಾ ಕರ್ಕೊಂಡು ಹೋಗ್ತೀನಿ ರೀ ಬ್ಯಾಂಕಿಗೆ, ಮತ್ತೆ ಪೋಸ್ಟ್ ಆಫೀಸ್ ಕರ್ಕೊಂಡು ಹೋಗಿ ಯಾವ ಯೋಜನೆ ಅದಾವ ಎಲ್ಲ ಹೇಳಿಸಿ ಕರೆಕ್ಟ್ ಆಗಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಆ ಯೋಜನೆ ಮಾಡಾಕತ್ರಂತ.
3: ನಡಿಯಪ್ಪ ನನಗಂತೂ ಅಲ್ಲಿ ಗೊತ್ತಾಗಂಗಿಲ್ಲ, ಜರ ಇಂಗ್ಲೀಷ್ ಇಂಗ್ಲೀಷ್ ಇರ್ತದ ಅದೆಲ್ಲ ನನಗೆ ಬರಕ್ ಬರಂಗಿಲ್ಲ. ನೀವೇ ಇಬ್ರು ಬರಾಕತ್ತಿರಪ್ಪ ಕಲ್ತೋರದ ಹೆಂಗೋ. ಗೌರಿ ಅವ್ರು ಕರ್ಕೊಂಡು ಹೋಗ್ತೀನಿ ತಗೋಣ.
1: ಏ ನಾನು ಬರ್ತೀನಿ ತಮ್ಮ, ಗೊತ್ತಾಗುದಿಲ್ಲ ಅವ ಬಹಳ ಇದನ್ನ ರೊಕ್ಕ ನೋಡಿದ್ರೆ ಕಸ್ಕೊಂಡ್ ಬಿಡ್ತಾನ.
2: ಆಂಟಿ ರೀ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಮಾಡ್ಸೋನ್ರಿ, ಅದು ನೀವು ಸೇವಿಂಗ್ಸ್ ಮಾಡಾತ್ರಿ ಅಂತ. ಈ ಅಂಕಲ್ ಹೆಸರಲ್ಲಿ ಒಂದು ಮಾಡೋಣ, ಅವರು ಉಳಿತಾಯ ಖಾತೆಯೊಳಗೆ ಅವ್ರ ಸೇವ್ ಮಾಡಿರ್ತಾರ್ರಿ.
0: ಈಗಿದ್ರು ನಾವು ಬಾಡಿಗೆ ಅಂಕರು ನಿಮ್ಗೆ ಕೊಡ್ತೀರ ಆಂಟಿ, ಅದನ್ನೇನು ಮಾಡ್ಬಿಡ್ರಿ ಅಂಕಲ್ ಕೊಡಕ್ ಹೋಗ್ಬೇಡ್ರಿ ನೀವು, ಅದನ್ನೇ ಸೇವಿಂಗ್ಸ್ ಅಂತ ಕಟ್ಬಿಡಲ್ಲ ನಮ್ಗೆ 4,000 ರೂಪಾಯಿ.
1: ಹಂಗ ಮಾಡೋಣ ಹಂಗ ಮಾಡೋಣ ಅಪ್ಪ, ಅದೇ ಅಂತ ಅದು ಹೇಳಿ ಮಾಡೇ ಬಿಡ್ತೀನಿ 5 ವರ್ಷ ಬಿಡುದಿಲ್ಲ.
2: ನೋಡ್ರಿ ಅಂಕಲ, ಈಗ ನಿಮ್ಮ ಮಕ್ಕಳದ SSLC ಅದು ಮುಗಿತ, ಇನ್ನು ಮುಂದೆ ಹೈಯರ್ ಎಜುಕೇಷನ್ಕ ಅವ್ರಿಗೆ ಅಮೌಂಟ್ ಬೇಕೀಗ, ಅವ್ರು ಎಜುಕೇಷನ್ ಮಾಡ್ಬೇಕಂದ್ರೆ ಅದಕ್ಕೆ ನೀವು ಕುಡಿಯೋದನ್ನು ಬಿಡಬೇಕ್ರಿ. ಅವ ಉಳಿತಾಯ ಮಾಡ್ಕೊಂಡ ನಿಮ್ಮ ಮಕ್ಕಳ ಎಜುಕೇಷನ್ನ ಮುಂದೆ ಅವ್ರಿಗೆ ಮದುವೆ ಮುಂಜೆ ಅಂತ ಹಿಂಗೆಲ್ಲ ಕಾರ್ಯಕ್ರಮಗಳು ಬರ್ತಾವೆ, ಇದನ್ನು ನೀವು ಉಳಿತಾಯ ಮಾಡ್ಕೊತಾವೆ ಆದ್ರೆ ಮುಂದಿನ ಕಾರ್ಯಕ್ರಮಗಳಿಗೆ ಮತ್ತು ಮಕ್ಕಳ ಭವಿಷ್ಯಕ್ಕೆ ನೌಕರಿ ತಕ್ಕ ಹೋಗಾಕ ಅವ್ರಿಗೆ ಒಂದು ಎಜುಕೇಷನ್ ಕೊಡಿಸಕ್ಕೆ ಹೆಲ್ಪ್ ಆಗುತ್ತೆ ನೋಡ್ರಿ ಅಂಕಲ್.
0: ಅಲ್ಲ ಇದು ಅಷ್ಟೇ ಅಲ್ರಿ ಅಂಕಲ್, ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ಭಾಳ ಆರೋಗ್ಯವಂತರಾಗಿರ್ತೀರಿ, ಕುಡಿದು ಬಿಟ್ಟು ನೋಡ್ರಿ ಎಷ್ಟು ಮನಸ್ಸು ಹಗುರಿರ್ತದೆ.
1: 7 ರೂಪಾಯಿ ಹೇಳ್ರಿ, ಒಟ್ಟು ನಿಂದ್ರಾಕ್ ಬರೋಲ್ದು ನೋಡಿ ಹ್ಯಾಂಗ ತೂರಾಡ್ತಾನೆ.
3: ಈ ಬಿಡ ಈಗ ಅದು ಯಾಕೆ ವಿಚಾರ ಮಾಡ್ತಿ, ಈಗ ಹುಡುಗರು ಏನು ಹೇಳಲ್ಲ ಅವ್ರ ಜೊತೆ ಹೋಗ್ತೀನಿ ತಗೋ, ಬರ್ತಿದ್ದೆ ಬಾ ನಡಿ
1: ನಡಿ
3: ನಡಿ. ಯಾಕೆ ಉರಿತಿ ಉರು ಉರು ಉರ್ತಿ ಅಪ್ಪ, ಭಾಳ ಉರಿತಿ.
1: ನಾನು ಒಂದು ಸೀರೆ ಉಟ್ಕೊಂಡು ಬರ್ತೀನಿ ನಿಂದ್ರಯ್ಯಪ್ಪ.
0: ಆಯ್ತು ಉಟ್ಕೊಂಡ್ಬರ್ರಿ ಅಂತ ಹೇಳಿದ್ರೆ
2: ಬರ್ರಿ ಒಟ್ರ ಕೂಡೆ ಹೋಗೋಣತ್ತ. ಆ ಅಂಕಲ್ಗೆ ಅದು ಬಿಸಿದು ಮತ್ತು ಆ ಸೇವಿಂಗ್ಸ್ ಅಕೌಂಟ್ ಬಗ್ಗೆ ಅದು ಎಲ್ಲ ಹೇಳಿ ತಿಳಿಸಿ ಹೇಳಿ ಅವ್ರಿಗೊಂದು ಉಳಿತಾಯ ಖಾತೆಯನ್ನು ತೆಗಿಸ್ಕೊಡೋಣತ್ತ.
0: ಆಯ್ತು ಆಯ್ತು ಹಂಗೆ ಮಾಡಮ್ಲ.
3: ನಡ್ರಪ್ಪ ನಡ್ರಿ ನಡ್ರಿ.
4: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತಿನ್, ಶ್ರೀಶೈಲ್ ಚಿಂತಾಮಣಿ, ಭಾರತೀ ಸುನುಗಾರ್ ಹಾಗೂ ಶಿದ್ರಾಯನ್ ಸಾಳುಂಕೆ.
4: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ, ಸಮಯ 6:19:45. ಇನ್ನು ಕೆಲವೇ ಕ್ಷಣ 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸಲಿದ್ದೀರಿ.

0: ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
1: ಅನ್ನ ಚೆಲ್ಲಲು ನಿಮಿಷ ಸಾಕು,
0: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
1: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಾರಣಿ ಇದೆ.
0: ಅನ್ನ ಪರಬ್ರಹ್ಮನ ಸ್ವರೂಪ,
1: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
0: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
1: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
0: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
1: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
2: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನಗಿವನ ಪ್ರವೇಶ, ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
3: ಹಲೋ, ಎಲ್ಲಿದೀಯಪ್ಪ?
2: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
4: ಕಥೆ ಮುಗಿಯಿತೆ,
2: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸುವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
5: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
6: ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
7: ಅದನ್ ಯಾಕಂಗ್ ಜಬರಿಸ್ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
6: ಏ, ಎಷ್ಟ್ ಹೇಳ್ತೀನಿ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ, ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
7: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಕೆಲ್ಸ ನಾ ಏನ್ ಮಾಡೇನಿ?
6: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರಲ್ಲಿ
8: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ಆಕಾಶವಾಣಿ ವಿಜಯಪುರ, ಸಮಯ 6:30. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟು ಜನ ಗುಳೆ ಹೋಗುತ್ತಾರೆ?
2: ಒಂದು ತುತ್ತು ಅನ್ನ

0: ಮಾಡ್ತೀರಿ?
1: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ.
2: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
3: ಹೆಚ್ಚಾಗುತ್ತಿದೆ ಧರೆಗೆ ಬಿಸಿಲು, ಒಣಗುತ್ತಿವೆ ಅದೆಷ್ಟೋ ಗಿಡ ಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
4: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ಬಿರುಸೇ ಸೊಗಸು.
3: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

0: મને તો મેલા છુટાડવાના સાકા ખોગે તોડલે પપુ સઈ તળક મત લગે કયા ગેન છુટાડના
1: આય તો આય તો ઈવત્તુ નન કણ તેરીતુ પોટા ઈવત્તુ નન કણ તેરી
0: નન શાનીપ આંગ બજાના
2: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವರಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com.
4: ಆಕಾಶವಾಣಿ ವಿಜಯಪುರ, ಸಮಯ 6:37. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆ, ತದನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ.

0: ಆಕಾಶವಾಣಿ ವಿಜಯಪುರ, ಸಮಯ 6:37. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆ, ತದನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ.
1: ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
4: ಮೂರು ಕಾಲೇಜ್ನಲ್ಲಿ
5: ಚಿಂತಿಸಬೇಡಿ,
4: ಫೀಸ್ ನೋಡು.
6: ಏನ್ ಸಮಾಚಾರ? ಏನಾಯ್ತು?
5: ಫೀಸ್ ನ ಟೆನ್ಷನ್,
6: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
7: RBI ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
10: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ

0: ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3,395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3,395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2,266, ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8 ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದಾಗ ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900 ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು

0: ಆದರೆ ಅವರಿಗೆ ಡಿಎಚ್ಒಗಳು ಒಂದು ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟಿನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು, ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ. ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ನಾನಿಲ್ಲಿದ್ದೀನಿ.
2: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
1: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
2: ಅಪ್ಪ, 1 ನಿಮಿಷ, ನಾನು ಪೇ ಮಾಡ್ತೀನಿ. ನೋ ಸಿಗ್ನಲ್.
3: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆ ಅಲ್ಲ.
1: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
3: RBI ಹೇಳುತ್ತೆ,
1: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಆಕಾಶವಾಣಿ ವಿಜಯಪುರ, ಸಮಯ ಸಂಜೆಯ 6:51:25. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಕಿಸಾನ್ ವಾಣಿ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ನಮಸ್ಕಾರ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ನಿಂದ ಹಣವನ್ನು ವಂಚಿಸ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್?
2: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
3: ನೀವು ಉಳಿಸಿ ಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. ಆರ್ ಬಿ ಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ओडिशा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1454 और वेबसाइट www.tele-law.in से प्राप्त की जा सकती है।
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಅಕ್ಕ ನೋಡು,
5: ಹ್ಯಾಪಿ ಬರ್ತ್ಡೇ ಬ್ರೋ.
4: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
5: ಯಾವಾಗ್ಲೂ ಶಾಪಿಂಗ್.
4: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
6: ಸೇವಿಂಗ್ ಮಾಡೋ ವಯಸ್ಸು ಕೂಡ.
7: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
4: ನನ್ಗೆ ಗೊತ್ತಲ್ವಾ,
7: ಆರ್ಬಿಐ ಹೇಳುತ್ತೆ.
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: జామే వను తరణి
1: హా
0: ఈ ధరణి మేలు తెడితంత వరగాగిని ಸಣ್ಣ ಕಡಕಮೇಣಗಳ ಇಟ್ಟುಕೊಂಡು
1: ಇಟ್ಟುಕೊಂಡು
0: ನನ್ನನ ಪೂತ್ರಿ ನಗಿ ಮುಖದ ಹೆಣ್ಣು ನಿನ್ನ ಕಪ್ಪ ಕೂದಲಕ್ಕ ಒಪ್ಪಂತ ಸಳ ಬೈತಲ್ ತೆಗೆದುಕೊಂಡು ಕಾಲಕ ಮಾತನಾಡ ತಂಗಿ ಶುಭ ರಂಗಿ
1: ಏಮಮ್ಮ ಏಮಂತ
0: ಪಟ್ಟಣ ಸಂತೆ ಯಾರ ಮಂಟ ಹಾಕಿ ಹೋಗ್ಬೇಕಂದಿ
1: ಏನಮ್ಮ ಹಿಂದಕರ
0: ಹಿಂದಕರ ಮುಂದಾಕಳ ಗೂಟ ಕಿತ್ಕೊಂಡು ಗುಡ್ಡ ಬಿದ್ದಾವ್ ನಿಮ್ ಹೆಸರು ಏನ್ರಿ ಅಂತೇನೆ
1: ಅಮ್ಮದೇ ನಾನು ಯಾರು ಮತ್ತೆ ನಿನಗೆ ಏನು ಗೊತ್ತಾಗ್ಲಿಲ್ಲ
0: ನಂಗೆ ಗೊತ್ತಾಗದು ಹೇಳಿ ಗೊತ್ತಾಗದು
1: ಅಲ್ಲ ನಿನಗೇನಂತ ಇದ್ದಾರೆ
0: ನನಗೇನಂತಾರೆ ನನಗೆ ಹೆಸರು ಆಯ್ತೋ ಇಲ್ಲೋ
1: ಇಲ್ಲೋ
0: ನಿಮಗೆ ಸಂಶಯ ಆಗೈತೆ ಈ ಮಂಟದ ಮ್ಯಾಗ ನಿತ್ತು ಚಿಟ್ಟ ಪುಟಾಣಿ ತಿಂದ ಊಟ ನೋಡುವಂತ ಪಟ್ಟಣದೂತೆ ಪಟ್ಟಣದೂತೆ ಪಟಾಣರ ದೂತೆ ಏನಂತಾರ
1: ನಿನಗೆ
0: ಬಹಳ ನಮೂನಿ ಅದಾವ
1: ಬಹಳ ಚೆನ್ನಾಗೈತಲ್ಲ ನಿನಗೆ ದೂತೆ ದೂತೆ ಅಂತ ಹೇಳಿ ಕರಿತಾ ಇದ್ದಾರ
0: ಹೌದು
1: ನನಗೊಂದ ಸ್ವಲ್ಪ ಸಂಶಯ
0: ಅವು ಏನ್ ಸಂಶಯ ಬರ್ತೈತಿ
1: ನಿನಗೆ ದೂತೆ ದೂತೆ ಅಂತ ಹೇಳಿ ಕರ್ತಾ ಇದ್ದಾರ
0: ಹೌದು
1: ಮಾರಿ ಮೇಲೆ ಮೀಸ ಹಾಕವ
0: ಇಷ್ಟ ಸಂಶಯ ಮ್ಯಾಗಿಂದ ಅಪ್ಪನ ಹೊತ್ತಾತ್ರಿ ಕೆಳಗ ಅವನ್ ಹೊತ್ತಾತ್ರಿ
1: ಅಂದ್ರೆ ಎರಡು ಕೂಡ ಮಿಕ್ಸ್ ಇದ್ದಂಗೆ
0: ತಯಾರಾಗಬೇಕು ಪ್ರತಿಯೊಂದೇನು ಕಾಣುವಂತ ಶರೀರ ಐತ್ಲ ಇವೆಲ್ಲ ಕಲಿಸಾಡಿದೊಳಕ ತಯಾರಾಗಿದಾವ ಇರ್ಲಿ ನಿಮಗೆ ಏನಾರ ಹೇಳ್ತೀವೋ ಏನಿಲ್ಲೋ
1: ಅಂದ್ರೆ ಏನ ನನಗೆ ಏನ್ ಅಂತ ಇದ್ದಾರೆ
0: ಹೌದು ಬೇಕಲ್ರಿ
1: ಹೌದು
0: ಹೌದು
1: ಅಮ್ಮ ಹೇಳ್ತಾರ ಕೇಳ
0: ಹೇಳ
1: ಕೇಳ ತೆರಿದು ತೆವ್ವ ನಮ್ಮ ಹೆಸರ ಹಾ ಹಾ ಕೇಳ

0: ಅಮ್ಮ ನಾ ಹೇಳಿದ ಮಾತು ಗುರ್ತೈತ?
1: ನನಗೇನು ಗೊತ್ತಾಗಿಲ್ವಾ, ಚಂದ ಮಾಡೋದು ಹೇಳ.
0: ಅಮ್ಮ ಏನೇನ ತಂದೇರಿ ಅಂತ ಹೇಳಿ ನೀವು ಕೇಳ್ತೀರಿ?
1: ಹೌದು, ಏನೇನು ತಂದೇರಿ
0: ಅಮ್ಮ? ಹಾಲು,
1: ಹಾಲು,
0: ಮೊಸರು,
1: ಮೊಸರು,
0: ಬೆಣ್ಣೆ,
1: ಬೆಣ್ಣೆ,
0: ಮಜ್ಜಿಗೆ,
1: ಮಜ್ಜಿಗೆ.
0: ಯಾವತ್ತು ಎಲ್ಲ ತಗೊಂಡು ಬಂದೆ?
1: ಹಗಲು ರಾತ್ರಿ ಕುಡಿಸೋ ಬಂದೇನ?
0: ಅಲ್ಲ, ಹಗಲು ರಾತ್ರಿ ಕುಡ್ಸ್ಕೊಂಡು ಬರಾಕ್ ಬರ್ತೈತಿ?
1: ಯಾವ ಬರ್ತೈತಿಲ್ಲ
0: ಅದಂಗ್ರಿ,
1: ಬೆಳಕದ ಕತ್ಲ ತುರ್ಕೋದ್ರಿ.
0: ಏನಾವು ಚಟ್ವಿ
1: ಯಾವ ಇರ್ತವ?
0: ಚೇಷ್ಟ ಮಾಡಕತ್ತೇನವ?
1: ಏನ್ ಮಾಡಿದ್ರವ
0: ನೋಡವ? ನೀ ವ್ಯಾಪಾರ ಮಾಡ್ಸಾಕ್ಬೇಕು.
1: ವ್ಯಾಪಾರ ಮಾಡ್ಸಬೇಕ್ರಿ?
0: ಹೌದು.
1: ನೀವೇನು ನಿತ್ತ ಮಾಡೋರು? ಏನು ಬಾಂಡೆ ಇಳಿಸ್ ಮಾಡಾರ?
0: ಹಾಗೇನಲ್ಲ, ನೀ ವ್ಯಾಪಾರ ಮಾಡಿಸ್ತಾನ ಅಂದ್ರೆ ತೆಳಗಿಳಿಸ್ತಾನೋ ಇಲ್ದ್ರಕ್ಕಿಲ್ಲ.
1: ಸುರುವ
0: ದವಳಕ್ಕೆ
1: ವ್ಯಾಪಾರವ?
0: ವ್ಯಾಪಾರ ಅಲ್ಲ,
1: ಸ್ವಲ್ಪ ಬಾಂಡೆ ಹಿಡಿಯಂತಾರೆ.
0: ಹೌದಂದ್ರ ಬಾಂಡೆ ಬಾಳ ಒದ್ದೆ ಇದ್ದಾವ. ಯಾಕಂದ್ರ ತಲಿ ಮೇಲೆ ಅದ ಒಂದ್ ಸ್ವಲ್ಪ ನೀನು ನನಗ ಆಸರ ಆಗ್ಬೇಕು.
1: ಆಸರ?
0: ಹೌದು.
1: ನಿನಗನ?
0: ಹೌದು.
1: ಯಾವಾಗ?
0: ಏ ಆಗ ಈಗಲ್ಲ,
1: ಇಲ್ಲೇ.
0: ಹೌದು.
1: ಈ ಮಂದ್ಯಾಗ
0: ಹುಚ್ಚಿಟ್ವಿ.
1: ಯವ್ವ ಏನಂತಿ ನೀನು?
0: ಅಮ್ಮ ಹಾಗೆಲ್ಲ ಚೇಷ್ಟೆ ಮಾಡ ಚಲೋ ಅಲ್ಲ. ಬಾಂಡೆ ಬಾಳ ಒಜ್ಜೆ ಇದ್ದಾವ, ಒಂದ್ ಸ್ವಲ್ಪ ಇಳ್ಸಕ್ ಇಡ್ಬೇಕೈತ.
1: ತಗೋರಿ ತಗೋರಿ.
0: ಅಮ್ಮ ಗಡಿಗೆ ಬುಡ ಹೊಡಿತಿದ್ದಲ್ಲ,
1: ಇನ್ನೂ ಹೊಡೆದಿಲ್ಲ.
0: ಏನ ಹುಚ್ಚಿಟ್ವಿ? ಅಲ್ಲ ಚೇಷ್ಟೆ ಮಾಡಕತ್ತೇನ?
1: ಇಲ್ಲ ಒಡೆದಲ್ಲ ಗಟ್ಟಿ ಐತೇಳ್ರಿ.
0: ನೋಡುವ ಗಡಿಗೆ ಅಂದ್ರೆ ಒಂದು ಘಟ.
1: ಘಟ
0: ಘಟ ಅಂದ್ರೆ ಒಂದು ಶರೀರ.
1: ಶರೀರ
0: ಎಂದಿಲ್ಲ. ಒಂದು ದಿವಸ ಮನಪಾಲಾಗಿ ಹೋಗುವಾಗ
1: ಹೋಗುವಾಗ
0: ಯಾಕ ಚಿಂತೆ ಮಾಡುದು?
1: ಯವ್ವ ಇವ್ರ ತನಕ ಅತ್ತಿ ಮಾವದಾರ.
0: ಹೌದು.
1: ಹಾಲು ಮೊಸರು ಏನ್ ಮಾಡ್ಕೊಂಬಂದ್ರ ಏನ್ ಹೇಳಕ್ ನೀನ?
0: ಹೌದು, ಅವ್ರಿಗೆ ಬರೋಬ್ಬರಿ ಕೊಡಕಬೇಕಲ್ಲ.
1: ಕೊಡಕ್ಬೇಕು.
0: ಆದ ಕಾರಣ ವ್ಯಾಪಾರ ಮಾಡ್ಸಕ್ಬೇಕ.
1: ಮಾಡಕ್ಬೇಕು.
0: ಹೌದು.
1: ಇರ್ಲಿ, ನಮಗೊಂದು ಪದ್ಧತಿ ಐತೇವ.
0: ಅದೆಂಗ?
1: ರೊಕ್ಕ ಕಡಿಮೆ ಹೋಗ್ಬೇಕು, ಮಾಲ್ ಹೆಚ್ಚು ಬರ್ಬೇಕ್ರಿ.
0: ಬರ್ಬೇಕು
1: ಅಂತಂದ್ ಏನ್ ತಂದಿರೇನ?
0: ಹಂಗಂದ್ರ
1: ಯವ ಗೊತ್ತಾಗ್ಲಿಲ್ಲ
0: ಎಲ್ವಾ?
1: ಯವ ಮಜ್ಜಿಗೆ?
0: ಮಜ್ಜಿಗೆ ಅಂದ್ರ ಮಾಸ್ಲಿ ಕೊಡಕಬೇಕಂತ. ನೋಡುವ ಮಾಸ್ಲಿ ಕೊಡಕ ಅದನ್ ಮಾವಿನ ಅನ್ನ, ಕಾರಿ ಅನ್ನ, ಬೋರಿ ಅನ್ನ ಹುಚ್ಚಿಟ್ವಿ.
1: ನೋಡುವ ಯವ ನಮ್ಮ ಊರಾಗ ಬಂದ್ರ ಮಾವಿನ ಹಣ್ಣ ಮಳದ ಕಟ್ಟ ಚುಂಚಿ ನಂಜು ನೋಡ್ತೇವ. ನೀನು ಮಜ್ಜಿಗೆ ಮನಕಲ್ದಾಗ ಹಾಕಿ ಹಿಂಗ ತಿರುವಾಡ್ಲೇನ ಅಂತೇನ?
0: ಅಲ್ಲ, ತಿನ್ನು ಹೈನದಲ್ಲಿ ಮನಕೈ ಮನಕಲ್ಲ ಹಾಕಿ ತಿರುವೇಡಿದ್ರು ಯೋಗ್ಯ ಅನಿಸ್ತೈತಿ. ಅಲ್ಲ, ಮೇಲಾಗ ಯಾರ ಊಟ ಮಾಡ್ತಾರೆ?
1: ಅಮ್ಮ
0: ಹಾಗೆಲ್ಲ ಅನ್ನೋದಿಲ್ಲ. ಈಗ ಸದ್ಯಕ್ಕೆ ಏನು ಸಂಶಯ ಇಲ್ಲ, ಒಂದ್ ಸ್ವಲ್ಪ ಕೊಡ್ತಾ ಇದ್ದೇನ. ಅಲ್ಲ, ಒಂದ್ ನಾಲ್ಕನೇ ರೊಕ್ಕ ಕೊಡ.
1: ಯಾವ ಹೆಂಗ್ ಮಾಡು? ಎಂಟ ನನಗ ಕೊಡ. ಉಪ್ಪಾರ ಕಾಣಪ್ಪನ ಮನೆಗೆ ಹೋಗ್ತೇನೆ. ಅಲ್ಲಿ ಹೋಗಿ ಯಾರು ಪೌರ್ಣಿ ಮಾಡಿಸ್ಕೊಂಡು ಬಂದ ನಿನಗ ನಾಕಣೆ ನನಗ ನಾಕಣೆ.
0: ಅಲ್ಲ, ನೀ ಏನು ಕೊಟ್ಟಂಗಾತ?
1: ಏನು ಬಿಟ್ಟಂಗಾತ?
0: ಅಮ್ಮ, ಈಗ ಸದ್ಯಕ್ಕೆ ಇನ್ನೂ ಬೋಂಡಿಗೆ ಆಗಿಲ್ಲ ಅಂತ ಹೇಳಿ ನಿನ್ನ ಹತ್ತಿರ ನಾ ಕೇಳಿಕತ್ತೇನ.
1: ಇರ್ಲಿವ, ಇಲ್ಲಿ ನಿನ್ನ ಹಾಲು ಮೊಸರು ಉಣ್ಣುವಂತವ್ರು ಇಲ್ಲ. ಇಲ್ಲಿ ನಿನ್ನ ಹಾಲು ಮೊಸರು ಟೈಮ್ ಪಾಸ್ ಮಾಡೋದು ಬೇಡ. ಮುಂದೆ ಕಾಣೋದು ಗೊತ್ತಿಲ್ಲ ಐತಿ. ಅಲ್ಲಿ ನಾಲ್ಕು ಪ್ರಕಾರ ಜಾತಿ ಅದಾವ.
0: ಹೌದಾ?
1: ಅಲ್ಲಿ ಹೋಗ ನಡಿವ.
0: ಅಲ್ಲಿ ಹೋದ್ರೆ ವ್ಯಾಪಾರ ಆಗ್ತೈತಿ.
1: ಅಲ್ಲಿ ಹೋದಾರ ಹೋಗಿ ಬರುದಿಲ್ಲ, ನಾ ಹಿಂದ ಹೋಗಿನಿ.
0: ಅಲ್ಲ, ನೀ ಏನ ತಗೊಂಡ್ ಹೋಗಿದ್ದೆ?
1: ನಾ ಮನ್ಯಾಗ ಒಂದು ಹೋಗ್ತಿದ್ದಿತ್ವ. ಮುದಕ್ ಮನ್ಸೇಳ ಬಾಯಾಗ ಹೋಗ್ಲಿಲ್ಲ. ಅಪ್ರ ಆಗ್ತೈತಿ.
0: ಅರುಮರೂನು ಆಗ್ತೈತಿ.
1: ಆಗ್ತೈತಿ. ಅಲ್ಲಿ ಹೋಗಿ ಪುಕಾರ್ಸ್ನವ.
0: ಏನಂತ?
1: ಹಾಲು ಮೊಸರು ತಂದೇನಂತ. ಬರ್ನ ಬಂತ ಬಿರಿ ಹಾಕ್ತೆ. ನಾ ಮುದಕ್ಕೆ ಹಣ್ಣೆ ಅದು ನನ್ಗೆ ಇರ್ಲಿ ಅಂತ ತೆಲಿಯಾಗಿನ ಕೂದಲ
0: ಹಣ್ಣಾಗಿದ್ದಾವೆ.
1: ಬುಡ್ಡಿಕ್ ಬುಲಾವ್ ಅಂದ. ನೀವ್ ಆ ಚಂದ ಕಾಣಿಸ್ತಿ, ಹೋಗಬೇಡ್ರಿ ಅಂತೇನೆ.
0: ಅಮ್ಮ, ನಾ ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಲೇಬೇಕ.
1: ಹೌದು,
0: ಹೋಗಿ ನಡಿವ.
1: ಹಾ ನಡಿರ.
0: ಹಾ
1: ಹೋಗಿ ನಡ್ರಿ.

0: ಯಾಕಂದ್ರ ಈ ಪಾತ್ರೆ ತೆಳಗಿಳಿಸ್ತೇನವಾ ಹೌದಿಲ್ಲ ಯಾಕಂದ್ರ ಇದನ್ನ ಇಟ್ಕೊಂಡಿಲ್ಲ ಕುಂಡ್ರ ಇಲ್ಲಿ ಒಂದು ಸ್ವಲ್ಪ ಗೋಕಿಲ್ ನಗರದಲ್ಲಿ ಹೋಗಿ
1: ಹೋಗಿ
0: ಯಾರ ಅದಾರೋ ಯಾರಿಲ್ಲ ಒಂದ್ ಸ್ವಲ್ಪ
1: ನೋಡ್ಕೊಂಡು ಬರ್ಬೇಕು
0: ಎಷ್ಟೊತ್ತು 5 ನಿಮಿಷದಲ್ಲಿ ಬರ್ತಾ
1: ಇದ್ದೇನೆ
0: ಕಣ್ಣಾದ ಮುಚ್ಚಕ್ ಹೋಗ್ಬೇಡ
2: ಓಹೋ ನಾನು ನನ್ನ ಮಂದಿರದಲ್ಲಿ ಕುತ್ತಿರುವ ಕಾಲಕ್ಕೆ ಯಾರೋ ಇಬ್ಬರು ಸ್ತ್ರೀಯರು ಕುಲ್ಕುಲನೆ ಮಾತಾಡುತ್ತ ಗೆಜ್ಜೆ ನುಡಿಸುತ್ತ ಶಬ್ದವೂ ಕರ್ಣಕ್ಕೆ ಬಿದ್ದಿತ್ತು ಆದ್ರೆ ಮುಂದಕ್ಕೆ ಹೋಗಿ ವಿಚಾರಿಸುತ್ತೇನೆ

0: ಏನು ಬಜಾನ್ ಬಡಿದೋ ನನ್ನ ಕಷ್ಟಾರ ಬಸಕ್ನ ಬಜಾಕ್ ತರು ಬಿಟ್ನೆ
1: ಏನೇ ಮುಂದಿಟ್ಟಂತದೇನು
0: ಇದ ಅಪ್ಪ ಇದ ಶರೀರದ ಬಗ್ಗೆ ನೋಡ
1: ಏನೇ ಅದನ್ನಾದ್ರೂ ನೀಲ್ ಹಾಕಿಟ್ಟದೆ
0: ಊರ ಗೌಡ ಕುಲಕರ್ಣಿ ಪಂಚರಾಮ್ ಮಾಡಿ ಇಲ್ಲಿ ಕಾವಲ ಕುಂಚಾರ ನಾನು
1: ಹಾಗೇನು ತೋರದು ನೋಡು
0: ಮತ್ತೆ ಹ್ಯಾಂಗ್ ತೋರ ಐತಪ್ಪ
1: ಏನೇ ಸುತ್ತಮುತ್ತಿನ ಪಾತ್ರಿಗಳ ಹತ್ರ
0: ಇವ ನೀನು ಮುರುಕುದ್ದೆ ಅಪ್ಪ
1: ಏನೇ ಅದನ್ನಾದ್ರೂ ನೀಲ್ ಹಾಕಿಟ್ಟದೆ
0: ಇದನ್ನಾದ್ರೂ ಇಲ್ಲಿ ಹಾಕಿಟ್ಟಿದೆ ಇನ್ನ ಕಾಜಿ ಪಜ್ಜಿ ಮುಟ್ಟಿಲ್ಲ ನೀರು ಮುಖ್ಯತೆ ಇಟ್ಟಿದ್ದಾರೆ
1: ಏನೇ ಹಾಗೇನು ತೋರದು ನೋಡು
0: ಮತ್ತೆ ಹ್ಯಾಂಗ್ ತೋರ ಐತಪ್ಪ
1: ಏನೇ ಹಾಲು ಮೊಸರು ಬೆಣ್ಣೆ ಮಜ್ಜಿಗಿದ್ದಂತೆ ತೋರ್ತದ
0: ಅವ್ವ ಅಂತಾನ ಇದೇನು ಬೆಕ್ಕಿನ ಹೊಚ್ಚಿಗಿಚ್ಚಿಗೆ ಹುಟ್ಟೈತೇನಂತಾನೆ
1: ಏನೇ ಬೆಕ್ಕಿನ ಕಾಕ ಅಂದ್ರು ಚಿಂತಿಲ್ಲ ಏನೇ ಸ್ವಲ್ಪ ಕೊಡುವಂತ ಕ್ಯಾಗು
0: ಏ ತಮ್ಮ ಇದಕ್ಕೊಂದು ದುಡ್ಡು ಬೀಳ್ತೈತೆ ಹಂಗ ಕೊಡಕ್ ಬರೋದಿಲ್ಲ
1: ದುಡ್ಡು ಕೊಡೋಂಗ್ ಕಾಣ್ತೀನಿ ಏನು
0: ಎಲ್ಲ ಈಗೋಳ

0: ಊರೆಲ್ಲ ಐತಿ ಬಿಡ್ಯಾರಂಗ ಕಾಂತಿ.
1: ಏನೇ ಸುಮ್ನೆ ಕುತ್ತು ಅಥವಾ ಎಲ್ಲೋ?
0: ಏ ಅಪ್ಪು ನಾ ಕುಡಿದಲ್ ನೋಡ.
1: ಏನೇ ನಾನು ಬಿಡುದಲ್ ನೋಡು.
0: ಒಳ್ಳೆ ಏನ್ ಮಾಡವ?
1: ಏನೇ ಮಾಡೋದು ಮಾಡಿದ್ದೆ ನೋಡು.
0: ಅವ್ವ ಹಾಲು ಹರ್ಗಾಕೈತಿ, ಬೆಣ್ಣಿ ಬಿಕ್ಕಾಕೈತಿ, ಆ ನನ್ನ ಸಮುಚ ಬಂದ್ರೆ ಇನ್ನೇನು ಹೇಳಿ ಅಂತಾನ.
2: ಅಮ್ಮ ಏನ್ ಮಾಡ್ಲಿಕ್ಕತ್ತೀಯ?
0: ಯವ ಇಲ್ಲ ಅದನ್ಲ
2: ಅಮ್ಮ ಕೇಳ.
0: ಹೇಳ
2: ಚಲ್ಲಿದ್ದ ನಾರೇ.

0: ಅಮ್ಮ ದೂತೆ
1: ಹೇಳುವ
0: ಅಲ್ಲ, ಈ ಹಾಲ ಮೊಸರನ್ನು ಯಾರವರ ಕೇಳಿ ಮಾಡೋದವ್ರ?
2: ಅಕಡೆಯಿಂದ ಬಂದ್ ನೋಡಿ ಅವ, ಅಕಡೆಯಿಂದ ಬಂದವಣ ನನಗೆ ಏನನ್ಬೇಕು?
0: ಏನಂದ್ರು
2: ಒಂದ್ ಸ್ವಲ್ಪ ಕೊಡಂದ, ಅದಕ್ಕೊಂದ್ ದುಡ್ಡು ಬೀಳ್ತೈತೆ ಅನ್ಯ.
0: ಹೌದು,
2: ದುಡ್ಡು ಕೊಡೋಣ ಹಂಗ ಕಾಣ್ಯನಂದ
0: ಅವ್ರು ಕೇಳ್ತಾರ.
2: ಹೌದು, ಇಲ್ಲ ಐವಳಂಗ ಊರೆಲ್ಲ ಎಚ್ಚು ಬಿಡಿಯೋ ಕಾಣದೆ ಅನ್ಯ. ಈ ನಮೂನಿ ಮಾಡಿ ಹೋಗ್ಬಿಟ್ಟಿದ ನೋಡಿ.
0: ಹೌದೇನ?
2: ಹೌದು,
0: ನಮ್ಮ ಹಾಲ ಮೊಸರು ಯಾಕೆ ಕೇಳಿ ಮಾಡ್ರು? ಕೇಳೋಣಲ್ಲ,
2: ಕೇಳೋಣ. ಎಷ್ಟಾಗ ಬಂದ್ರು ಬಂದವ.
0: ಹೌದು,
1: ನನ್ನ ಮಂದಿರದಂಗೆ ಕಾರಣ ಏನು?
2: ಏ ತಮ್ಮ, ನೀ ಹಚ್ಚಿದ ಬೆಂಕಿ ಬಾರೋ ನನ್ನ ಕಾಸ್ತಾರ.
1: ನಾನು ಹಚ್ಚಿದ ಬೆಂಕಿ ಇದ್ರು ಕೂಡ ಸತ ನಾನೇ ತಿರ್ಸ್ಕೊತಾನೆ.
2: ಹೌದಲ್ಲ, ಒಳ್ಳೆ ತಿರ್ಸ್ಕೊಳಂತವನಾಗ.

0: ಮಾತು ಕೊಡ್ತಾ ಇತ್ತೇನು?
1: ಏಪೋ ನಮ್ಗೇನು ಕೊಡ್ತಾಗಿಲ್ಲ, ಅಗ್ದಿ ಚಂದವಾಗಿ ಹೊಡೆದಂತ.
0: ಏನೇ ದೂತೆ, ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಬಂದು ಎಷ್ಟೋ ಸಾರಿ ತುಡು ತುಡಲೆ ಹಾಲು ಮೊಸರನ್ನು ಮಾರ್ಕೊಂಡು ಹೋಗಿದ್ದೀರಿ,
1: ವ್ಯಾಪಾರ ಮಾಡ್ಕೊಂಡು ಹೋಗಿದ್ದೇವೆ.
0: ಹೌದು,
1: ಇರಲಿ
0: ದೂತೆ, ಇದು ಅಲ್ಲದ. ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಹಾಲು ಮೊಸರು ಮಾರಬೇಕಾದ್ರೆ ದೂತೆ ನೀವು ಯಾರನ್ನ ಕೇಳಿ ಹಾಲು ಮೊಸರು ಮಾರ್ತಿದ್ದೀರಿ?
1: ಈಗ ಯಾರನ್ನ ಕೇಳಿ ಮಾಡ್ತಿರ್ತ ಕೇಳ್ತೀಯಪ್ಪ?
0: ಹೌದು,
1: ಈಗ ಸದ್ಯ ಆಕಾಶವಾಣಿ ಕೇಂದ್ರದವ್ರು ಎಲ್ಲಾರು ಸಾಹೇಬ್ರ ಹೆಸರು ಹೇಳಿ ಮಾಡಿದೆವು ನೋಡ್ ನಾವು, ಅದಕ್ಕೆ ಅವ್ರ ಪ್ರಾಮಾಣಿಕಿಂದ ಮಾಡಿದೆವು ನೋಡ್ ನಾವು.
0: ದೂತ ಇದು ಅಲ್ಲದ.
1: ಹಾ ಹೇಳ್ರಲ್ಲ,
0: ಈಗ ನಾನು ಇವರನ್ನು ನನ್ನ ಮಂದಿರಕ್ಕೆ ಜಗ್ಗಿ ಒಯ್ದು ಸುಂಕ ಕುಡಿಸೋ ದೂತೆ ಬಿಡುದಿಲ್ಲ ಅಂತ ಹೇಳ
1: ಬಿಡುದಿಲ್ಲ.
0: ಹೌದು,
2: ಅಮ್ಮ ದೂತೆ ಏನಂತಾರ
1: ಅವ್ರಂತ ಇದ್ದರು? ನಮ್ಮ ಗೋಕಿಲ್ ನಗರದಲ್ಲಿ ಎಷ್ಟೋ ಸಲ ಹಾಲು ಮೊಸರನ್ನು ತೊಡತುಗ್ರಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗಿದ್ದಾರೆ, ಈಗ ನಮ್ಮ ಮಂದಿರದೊಳಗೆ ಬಂದು ಸಿಕ್ಕಿದ್ದೀರಿ ಅಂದ ಬಳಕ ಸುಂಕ ತೋರಿಸುವ ಏಕ ಜಾಕ್ ಬಿಡುದಿಲ್ಲ ಅಂತ
2: ಅಮ್ಮ ಹೀಗಂತಾರ.
1: ಹೌದು
2: ಅಮ್ಮ, ಕೇಳ
1: ಹೇಳ್ರಿ.

0: ಅಮ್ಮ ದೂತೆ
1: ಹೇಳುವ.
0: ಅಲ್ಲ ಇಷ್ಟು ಜಬರ್ದಸ್ತ್ ಮಾಡಿ ಕೇಳಿಕೆ, ಇವ್ರು ಯಾರ
1: ಕೇಳೋಣ್ರಲ್ಲ
0: ಅಮ್ಮ ಕೇಳ. ಏನ ಡೊಂಬದನ ದಾಸದನ ಗೌಡದನ ಏನ್ ಮುಜಾರದನ ಏನ್ ಮುಲ್ಲಾದನ ಕೇಳ.
1: ಕೇಳೋಣ್ರಲ್ಲ.
2: ಏಪ್ಪ ಏಕ್ ದೂತೆ,
1: ಇಷ್ಟು ಜಬರ್ದಸ್ತ್ ಮಾಡಿ ಕೇಳಲಕ್ಕ ನೀನು ಯಾರು? ಏನ ಡಂಬ ದಾಸ ಗೌಡ ಹಳಬ ಕುಲಕರ್ಣ ಯಾರ ನೀನ?
2: ಏನೆ ದೂತೆ, ಅವ್ರಿಗೆ ಗೊತ್ತಿಲ್ಲರ ನಿನಗ್ರೆ ಗೊತ್ತೈತೆ?
1: ಏನ ಮನ್ಯಾಗಿನ ಹುಟ್ಟಿದೆ ನನ್ನ ಕಾಸ್ತಾರ
2: ದೂತೆ, ನೀ ಹೇಳೋದು ಖರಿಯಾದ.
1: ಮತ್ತ
2: ಯಾಕಂದ್ರಿ ನಾನು ನಿಮ್ಮ ಮನೆಯೊಳಗ ಅದನ್ನು ಹುಟ್ಟಿಲ್ಲ.
1: ಇಲ್ಲ ಇಲ್ಲ,
2: ನಿಮ್ಮ ಮನೆಯೊಳಗ ನಾನು ಬೆಳೆದಿಲ್ಲ.
1: ಇಲ್ಲ ಇಲ್ಲ,
2: ನಾನು ಹುಟ್ಟಿದ್ದ ಸ್ಥಾನ ಬೇರೆ
1: ಬೇರೆ
2: ಮತ್ತು ಬೆಳೆದಿದ್ದ ಸ್ಥಾನ ಬೇರೆ.
1: ಹೌದು
2: ದೂತೆ, ನಿಮ್ಗೇನು ಬೇಕಾಗಿದೆ?
1: ನೀನು ಯಾರು?
2: ನಾನು ಯಾರು ಅಂತ ಗುರ್ತಬೇಕಲ್ಲ ದೂತೆ. ಮತ್ತಾದ್ರೂ ಹೇಳ್ತೇನೆ ಕೇಳ.
1: ಚಂದವಾಗಿ

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ

ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವಿನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ.

0: ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7-8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014ರಲ್ಲಿ ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಈ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ 1 ಅಡಿಯಲ್ಲಿ ಈ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026ರಲ್ಲಿ ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಈ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1 ಪ್ರಾರಂಭಿಸಲಾದ ಈ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು, 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು, ಶೇಕಡ 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ, ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು, 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಸನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆ

0: ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಎಸ್ಎಎಫ್ಎಫ್ ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ ಆರನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಂನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ ಆರನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಎರಡನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು ಎರಡನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ ಆರನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ
2: ಈಗ ಕೇಳಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ.
3: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಾವು ಅಷ್ಟಾಗಿ ಚರ್ಚಿಸದ, ಆದರೆ ಪ್ರತಿ ಮನೆಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ. ಜನಪದರು ಮಹಿಳೆಯನ್ನು ಸಹನೆಯ ಸಾಕಾರ ಮೂರ್ತಿ ಎನ್ನುತ್ತಾರೆ. ಭೂಮಿಯಷ್ಟು ಸಹನೆ ಅವಳದು. ನಿಜ, ಮಹಿಳೆಯ ಸಹನೆ ಅವಳ ಶಕ್ತಿಯಾಗಬೇಕು ಹೊರತು ದೌರ್ಬಲ್ಯವಾಗಬಾರದು. ಸ್ನೇಹಿತರೆ, ಭೂಮಿಯ ಮೇಲೆ ಭಾರ ಹೆಚ್ಚಾದರೆ ಭೂಮಿಯು ಕೂಡ ಒಮ್ಮೊಮ್ಮೆ ಕಂಪಿಸುತ್ತದೆ. ನಮ್ಮ ಸಮಾಜದಲ್ಲಿ ಸಹನೆ ಎಂದರೆ ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿರುವುದು ಎಂಬ ತಪ್ಪು ಕಲ್ಪನೆ ಇದೆ. ಆ ಮೌನದ ಹಿಂದೆ ಅವಳ ಮನಸ್ಸು ಪಡುವ ಪಾಡೇನು? ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಎಂಬ ಒತ್ತಡದಲ್ಲಿ ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳಿಲ್ಲದೆ ಇರುವುದಷ್ಟೇ ಅಲ್ಲ, ಅದು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಸ್ಥಿತಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ

ಬಗ್ಗೆ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸದೃಢವಾಗಿರುವ ಸ್ಥಿತಿಯಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುವ ಮತ್ತು ನಾವು ಯಾವುದೇ ರೋಗ ಅಥವಾ ದೈಹಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವ ಸ್ಥಿತಿಯೇ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವುದಾಗಿದೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸಿರಲು ಸಾಧ್ಯ ಎಂಬ ನಾಣ್ಣುಡಿಯಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ. ಆರೋಗ್ಯ ಎನ್ನುವುದು ಸುಂದರವಾದ ಜೀವನದ ಅಡಿಪಾಯ. ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಆರೋಗ್ಯವಂತರು ಎನಿಸಿಕೊಳ್ಳುತ್ತೇವೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ, ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಕೆಡಲು ಕೇವಲ ಒಂದೇ ತರಹದ ಕಾರಣವಿರುವುದಿಲ್ಲ. ಇದು ಜೈವಿಕ ಮತ್ತು ಸಾಮಾಜಿಕ ವೈಯಕ್ತಿಕ ಅಂಶಗಳ ಸಂಪೂರ್ಣ ಮಿಶ್ರಣವಾಗಿದೆ. ಮಹಿಳೆಯರ ದೇಹದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ನೇರವಾಗಿ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಉಂಟಾಗುವ ಹಾರ್ಮೋನ್ ಏರುಪೇರುಗಳಿಂದ ಕೆಲವರಲ್ಲಿ ತೀವ್ರ ಕಿರಿಕಿರಿ ಅಥವಾ ಖಿನ್ನತೆ ಕಾಣಿಸಿಕೊಳ್ಳಬಹುದು. ಗರ್ಭಾವಸ್ಥೆ ಮತ್ತು ಹೆರಿಗೆ ನಂತರದ ಖಿನ್ನತೆ ಅನೇಕ ಮಹಿಳೆಯರನ್ನು ಕಾಡುತ್ತದೆ. ಇದನ್ನು ಸಮಾಜ ಸರಿಯಾಗಿ ಗುರುತಿಸುವುದಿಲ್ಲ. ಹಾರ್ಮೋನ್ ಮಟ್ಟ ಕುಸಿದಾಗ ಆತಂಕ ಮತ್ತು ನಿದ್ರಾಹೀನತೆ ಸಾಮಾನ್ಯವಾಗಿ ಕಾಡುತ್ತದೆ. ಹತ್ತು ಹಲವಾರು ಹಂತಗಳನ್ನು ದಾಟಬೇಕಾದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತಾಳೆ. ಕೆಲವೊಮ್ಮೆ ಒತ್ತಡಗಳಿಂದ ಹೊರಬರಲಾರದ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಅನುಭವಿಸುತ್ತಾಳೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂಥ ಸನ್ಮಾನ ಮತ್ತು ಅವಮಾನಗಳು, ಕಾಳಜಿ ಮತ್ತು ನಿಷ್ಕಾಳಜಿ, ಸುರಕ್ಷೆ ಮತ್ತು ಅಸುರಕ್ಷೆ, ಅವಕಾಶ ಮತ್ತು ಅವಕಾಶ ವಂಚನೆ, ಇಂಥ ಹಲವಾರು ವಿಚಾರಗಳು ಹೆಣ್ಣಿನ ಮನಸ್ಥಿತಿಯನ್ನು ರೂಪುಗೊಳಿಸುತ್ತವೆ. ಭಾರತೀಯ ಸಮಾಜದಲ್ಲಿ ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಒಂದು ಚೌಕಟ್ಟು ಅವಳಿಗಾಗಿ ನಿರ್ಮಿಸಲಾಗುತ್ತದೆ. ಆ ಒಂದು ಚೌಕಟ್ಟು ಅವಳ ಬದುಕನ್ನು ಒಂದು ಬೇರೆ ರೀತಿಯಾಗಿಯೇ ರೂಪಿಸುತ್ತೆ. ಹೀಗಾಗಿ ಅವಳ ವ್ಯಕ್ತಿತ್ವ ಅರಳೋದಕ್ಕೆ ಆಗದೇನೆ, ಆ ಚೌಕಟ್ಟಿನಿಂದ ಹೊರಗಡೆ ಬರೋಕೆ ಆಗದೇನೆ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಆತಂಕ ಹೆಚ್ಚಾದಾಗ ಕಂಡುಬರುವ ದೈಹಿಕ ಲಕ್ಷಣಗಳಾದ ಎದೆ ಬಡಿತ ಹೆಚ್ಚಾಗುವುದು, ಉಸಿರಾಟದ ತೊಂದರೆ ಮತ್ತು ಕೈಕಾಲು ನಡುಗುವಿಕೆ ವ್ಯಕ್ತಿಯಲ್ಲಿ ಪ್ಯಾನಿಕ್ ಅಟ್ಯಾಕ್ ಭೀತಿಯನ್ನು ಹುಟ್ಟಿಸುತ್ತದೆ. ಈ ಭೀತಿಯೇ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತದೆ. ಈ ಒಂದು ಆತಂಕದ ಕಾರಣದಿಂದಾಗಿ ಮಹಿಳೆಯರು ಸಮಾರಂಭಗಳಿಗೆ ಅಥವಾ ಜನರ ಗುಂಪಿನಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಇದು ನಮ್ಮಲ್ಲಿ ವಿಶ್ವಾಸವನ್ನು ಕುಂದಿಸುತ್ತದೆ. ವೃತ್ತಿಪರ ಕೆಲಸಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ತಾನು ಸುಂದರವಾಗಿ ಕಾಣುತ್ತಿಲ್ಲ ಅಥವಾ ತಾನು ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದೇನೆ ಎಂಬ ಕೀಳರಿಮೆ ಇಂದಿನ ಯುವತಿಯರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿಸ್ ಎಂಬ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸರ್ವೆ ಪ್ರಕಾರ 30% ಮಹಿಳೆಯರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಮಾನಸಿಕ ಕಾಯಿಲೆಗಳು ಮೆದುಳಿನ ರಾಸಾಯನಿಕ ವಸ್ತುಗಳ ಏರುಪೇರಿನಿಂದ ಆಗುವಂಥವು. ಸ್ನೇಹಿತೆಯರೇ, ಒಂದು ಸಮಸ್ಯೆ ಇದೆ ಎಂದರೆ ಅದರ ಹಿಂದೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಮಾನಸಿಕ ಕಾಯಿಲೆ ಬಗ್ಗೆ ಕೀಳರಿಮೆ ಬೇಡ, ಇದಕ್ಕೆ ಪರಿಹಾರವೂ ಉಂಟು. ಅದು ಕೂಡ ಆ ಪರಿಹಾರ ನಮ್ಮಲ್ಲಿಯೇ ಇದೆ. ನಾನೊಬ್ಬಳು ಸಾಹಿತಿಯಾಗಿ ಹೇಳಬಯ

ಸೂಚಿಸುವುದು ಏನೆಂದರೆ, ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎಂಬ ಸತ್ಯವನ್ನು ನಾವು ಅರಿಯಬೇಕು. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಒಲಿದು ತನ್ನ ತಾನರಿದರೆ ಚೆನ್ನ ಮಲ್ಲಿಕಾರ್ಜುನನೆಂಬುವುದು ಬಿಟ್ಟು ಬೇರಿಲ್ಲ ಕಾಣ ಪ್ರಭುವೆ. ಅಂದರೆ, ನಾನು ದಣಿವಿಲ್ಲದ ಯಂತ್ರವಲ್ಲ, ಭಾವನೆಗಳ ಸಂಚಯ. ನಾನು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನನ್ನವರು ಸುಭದ್ರ ಎಂದು ಅರಿತು ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯನ್ನು ನಮಗಿಷ್ಟವಾದ ಹವ್ಯಾಸಗಳಿಗೆ ಮೀಸಲಿಡಬೇಕು. ಮಹಿಳೆಯರು ಹೆಚ್ಚಾಗಿ ಮೊದಲು ಮನೆಯವರಿಗೆಲ್ಲರಿಗೂ ಊಟವನ್ನು ಬಡಿಸಿ ಕೊನೆಯಲ್ಲಿ ಉಳಿದಿದ್ದನ್ನು ತಿನ್ನುವ ಅಭ್ಯಾಸ ಹೊಂದಿದ್ದಾರೆ. ಆದರೆ ನೆನಪಿಡಿ, ಬಡಿಸುವ ಕೈಗಳಿಗೆ ಮೊದಲು ಶಕ್ತಿ ಬೇಕು. ಪೌಷ್ಟಿಕ ಆಹಾರವು ಕೇವಲ ಹಸಿವನ್ನಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಪೌಷ್ಟಿಕ ಆಹಾರ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ದೆ ಮಾನಸಿಕ ಸಮತೋಲನಕ್ಕೆ ಅಡಿಪಾಯವಾಗಿದೆ. ಮಹಿಳೆಯರು ಹೆಚ್ಚಾಗಿ ಸಂಸಾರದ ಮರ್ಯಾದೆ ಅಥವಾ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಎಂದು ತಮ್ಮ ನೋವನ್ನು ನುಂಗಿಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನುಂಗಿದ ನೋವು ಅಮೃತವಾಗುವುದಿಲ್ಲ, ಅದು ಖಿನ್ನತೆ ಎಂಬ ವಿಷವಾಗುತ್ತದೆ. ಮಾತು ಮನಸ್ಸಿನ ಚಿಕಿತ್ಸೆ ಇದ್ದಂತೆ. ಆಪ್ತರ ಮುಂದೆ ಮನಬಿಚ್ಚಿ ಮಾತನಾಡುವುದು ಸೋಲಲ್ಲ, ಅದು ಚೇತರಿಕೆಯ ಮೊದಲ ಹೆಜ್ಜೆ. ಹೀಗಾಗಿ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಿ. ಮಹಿಳೆಯರು ಹೆಚ್ಚಾಗಿ ಮಲ್ಟಿಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಎಲ್ಲವನ್ನೂ ತಾವೇ ಮಾಡಲು ಹೋಗುತ್ತಾರೆ. ಆದರೆ ಎಲ್ಲವನ್ನು ಮಾಡಲು ಹೋಗಿ ಯಾವುದನ್ನು ಸರಿಯಾಗಿ ಮಾಡಲಾಗದೆ ಮನಸ್ಸು ಸೋಲುವ ಬದಲು ನಮಗೆ ಸಾಧ್ಯವಿರುವುದನ್ನು ಮಾತ್ರ ಒಪ್ಪಿಕೊಂಡು ಅದನ್ನು ಪ್ರೀತಿಯಿಂದ ಮಾಡುವುದು ಲೇಸು. ನನಗೆ ಇದು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಹೇಳುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇಂದಿನ ಕಾಲದ ಮಹಿಳೆಯರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಬದುಕನ್ನು ನೋಡಿ ತಮ್ಮನ್ನು ತಾವು ಹೋಲಿಸಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ವಿಶಿಷ್ಟ. ನಮ್ಮ ಸಾಮರ್ಥ್ಯವೇ ನಮಗೆ ಸಾಟಿ. ನಮ್ಮನ್ನು ನಾವು ಪ್ರೀತಿಸುವುದು ಮಾನಸಿಕ ಆರೋಗ್ಯದ ಪ್ರಮುಖ ಹೆಜ್ಜೆ. ನಾವು ಮಹಿಳೆಯರು ಹಲವಾರು ಬಾರಿ ಸಂಸಾರದ ನಡುವೆಯೂ ಒಂಟಿತನವನ್ನು ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ಪುಸ್ತಕವೊಂದು ಮೌನವಾಗಿ ಮಾತನಾಡುವ ಗೆಳತಿ ಇದ್ದಂತೆ. ಆ ಗೆಳತಿ ನಮ್ಮನ್ನು ಟೀಕಿಸುವುದಿಲ್ಲ, ಬದಲಿಗೆ ಜಗತ್ತಿನ ಯಾವುದೋ ಮೂಲೆಯ ಜ್ಞಾನವನ್ನು ನಮ್ಮ ಮಡಿಲಿಗೆ ತರುತ್ತಾಳೆ. ಈ ಆಪ್ತತೆ ಒಂಟಿತನದಿಂದ ಬರುವ ಖಿನ್ನತೆಯನ್ನು ದೂರ ಮಾಡುತ್ತಾಳೆ. ಮಹಿಳೆಯರಲ್ಲಿ ಎಲ್ಲವೂ 100ಕ್ಕೆ 100% ಎಲ್ಲೋ ಪರಿಪೂರ್ಣವಾಗಿರಬೇಕು ಎಂಬ ಆಸೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ವಾಸ್ತವದ ಸ್ಥಿತಿಯನ್ನು ಕೂಡ ಸರಿಯಾಗಿ ಬದುಕುವುದಿಲ್ಲ. ಈ ಕುರಿತು ಸರ್ವಜ್ಞ ಹೇಳಿದ ತ್ರಿಪದಿ ಇಲ್ಲಿ ನೋಡೋಣ. ಬಂದ ಸುಖವನ ಉಂಡು, ಬಂದ ಸುಖವನು ಉಂಡು, ಹೋದ ದುಃಖವ ನೆನೆಯ. ದಂದದಲ್ಲಿ ಬಾಳುವವನೇ ಜಾಣ, ದಂದದಲ್ಲಿ ಬಾಳುವವನೇ ಜಾಣ. ಹಳೆಯ ಸೋಲುಗಳನ್ನು ನೆನೆಯದೆ ಮತ್ತು ಮುಂದಿನ ಪರಿಪೂರ್ಣತೆಯ ಬಗ್ಗೆ ಆತಂಕ ಪಡದೆ ವರ್ತಮಾನದ ಜೀವನವನ್ನು ಸಂತೋಷದಿಂದ ಬದುಕುವುದು ಮನಸ್ಸಿನ ಆರೋಗ್ಯದ ರಾಮಬಾಣವಿದ್ದಂತೆ. ಮಾನಸಿಕವಾಗಿ ಆರೋಗ್ಯವಾಗಿರಲು ಮನೆಗೆ ಬಂದ ನಂತರ ಅಥವಾ ರಾತ್ರಿ 8 ಗಂಟೆಯ ನಂತರ ಕಚೇರಿಯ ಇಮೇಲ್ ಅಥವಾ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕವಾಗಿ ಆಫ್ಲೈನ್ ಆಗುವುದು ಮೆದುಳಿನ ಚೇತರಿಕೆಗೆ ಬಹಳ ಮುಖ್ಯವಾಗಿದೆ. ದೈಹಿಕ ಗಾಯಕ್ಕೆ ನಾವು ಹೇಗೆ ಮುಲಾಮು ಹಚ್ಚುತ್ತೇವೋ ಹಾಗೆಯೇ ಮನಸ್ಸಿನ ಗಾಯಗಳಿಗೆ ಅಥವಾ ಗೊಂದಲಗಳಿಗೆ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮನೋವೈದ್ಯರು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಲು ವೈಜ್ಞಾನಿಕ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ. ಇದು ದೀರ್ಘಕಾಲ

0: ಕಾಲದ ಮಾನಸಿಕ ಆರೋಗ್ಯಕ್ಕೆ ಭದ್ರ ಬುನಾದಿ ನೀಡುತ್ತದೆ. ಸ್ನೇಹಿತರೆ, ಮಹಿಳೆಯರ ಮನಸ್ಸು ಒಂದು ಸಂಸಾರದ ಆಧಾರ ಸ್ತಂಭವಿದ್ದಂತೆ. ಸ್ತಂಭ ಭದ್ರವಾಗಿದ್ದಾಗ ಮಾತ್ರ ಇಡೀ ಮನೆ ಸುರಕ್ಷಿತವಾಗಿರುತ್ತದೆ. ನಾವು ಎಲ್ಲರಿಗಾಗಿ ಬದುಕುವ ನಡುವೆ ನಮಗಾಗಿ ಬದುಕುವುದನ್ನು ಮರೆಯಬಾರದು. ನಮ್ಮ ಮಾನಸಿಕ ಆರೋಗ್ಯವು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಅದು ಒಂದು ಸುಸ್ಥಿರ ಸಮಾಜದ ಬುನಾದಿಯಾಗಿದೆ. ಕಣ್ಣೀರು ಹಾಕುವುದೂ ದೌರ್ಬಲ್ಯವಲ್ಲ, ಅದು ತುಂಬಿ ಹರಿಯುವ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವ ಒಂದು ಮಾರ್ಗ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಬದಲು ಅವುಗಳನ್ನು ಬರವಣಿಗೆಯ ಮೂಲಕವೋ ಅಥವಾ ಸಂವಹನದ ಮೂಲಕವೋ ಜೀವ ನೀಡಿ ಮೌನಕ್ಕಿಂತ ಮಾತು ಮತ್ತು ಅಕ್ಷರಗಳಿಗೆ ಮನಸ್ಸಿನ ನೋವನ್ನು ಗುಣಪಡಿಸುವ ಶಕ್ತಿಯಿದೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಮಹಿಳೆಯ ಮಾನಸಿಕ ಆರೋಗ್ಯ ಎನ್ನುವುದು ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಸಂಕೇತ. ಒಂದು ಮನೆ ಬೆಳಗಬೇಕಾದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಎಷ್ಟು ಮುಖ್ಯವೋ, ಒಂದು ಕುಟುಂಬ ಸುಖವಾಗಿರಬೇಕಾದರೆ ಆ ಮನೆಯ ಮಹಿಳೆಯ ಮಾನಸಿಕ ನೆಮ್ಮದಿಯು ಅಷ್ಟೇ ಮುಖ್ಯ. ನಾವು ಇತರಿಗಾಗಿ ಕರಗುವ ಮೇಣದ ಬತ್ತಿಯಾಗುವುದು ಬೇಡ, ಬದಲಾಗಿ ಎಲ್ಲರಿಗೂ ಬೆಳಕು ನೀಡುತ್ತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸೂರ್ಯನಂತಾಗೋಣ. ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ನಗು, ಇವುಗಳಿಗೆ ಯಾವುದೇ ಕಾರಣಕ್ಕೂ ವಿರಾಮ ನೀಡಬೇಡಿ. ನೆನಪಿಡಿ, ಸದೃಢ ಮನಸ್ಸಿನ ಮಹಿಳೆಯೇ ಈ ಮನುಕುಲದ ಆಸ್ತಿಯಾಗಿದೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನಸ್ಸಿನ ಅಂಗಳದಲ್ಲಿ ಆತಂಕದ ಕಳೆಯನ್ನು ಕಿತ್ತೆಸೆದು ಆತ್ಮವಿಶ್ವಾಸದ ಹೂಗಳನ್ನು ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ನೆಮ್ಮದಿ ನಮ್ಮ ಆಯ್ಕೆಯಲ್ಲಿದೆ. ಸೋಲಿಗೆ ಹೆದರೆದಿರು, ಸೋಲಿಗೆ ಹೆದರೆದಿರು, ಸವಾಲಿಗೆ ಬೆದರೆದಿರು, ಸೋಲಿಗೆ ಹೆದರದಿರು, ಸವಾಲಿಗೆ ಬೆದರೆದಿರು. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ, ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ಇಲ್ಲಿ ಮನದ ಶಾಂತಿಯೇ ಮಂತ್ರ, ಇಲ್ಲಿ ಮನದ ಶಾಂತಿಯೇ ಮಂತ್ರ. ನಗುವೇ ನಮ್ಮ ಮಂತ್ರ, ನಗುವೇ ನಮ್ಮ ಮಂತ್ರ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ, ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ.
1: ಇದುವರೆಗೆ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಭಾಷಣ ಕೇಳಿದಿರಿ. ಮಾತನಾಡಿದವರು ವಿದ್ಯಾ ಕಲ್ಯಾಣ ಶೆಟ್ಟಿ. ಸಂಕಲನ ಕವಿತಾ ದೇಶ್ಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:48. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅರಿಶಿಣ ಕುಂಕುಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ದರಾ ಬೇಂದ್ರೆ ವಿರಚಿತ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ವಿಜಯಪುರ, ಸಮಯ ರಾತ್ರಿ 8:42:30. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ.

ಈಗ ಕೇಳಿಬರುತ್ತಿರುವ ಗೀತೆ ತ್ರೀ ಈಡಿಯಟ್ಸ್ ಚಿತ್ರದ್ದು. ಗೀತೆಗೆ ಸಂಗೀತ ನಿರ್ದೇಶನ ಶಂತನು ಮೊಯ್ತ್ರಾ ಇವರದ್ದು, ಸಾಹಿತ್ಯ ಸ್ವಾನಂದ್ ಕಿರ್ಕಿರೆ, ಧ್ವನಿಯಾಗಿದ್ದಾರೆ ಶಾ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಎಂ ಗುರುರಾಜ್ ಅವರು ಹಾಡಿರುವ ಭಾವಗೀತೆಗಳು ಆರಂಭದಲ್ಲಿ ಕೇಳಿ. ಪ್ರೊಫೆಸರ್ ನಿಸಾರ್ ಅಹಮದ್ ವಿರಚಿತ ಒಂದು ಭಾವಗೀತೆ, ನಾದವಿರದ ಬದುಕೆ ಉನ್ಮಾದ ಕೋರಬೇಡ.

ಕೇಳ್ತಾ ಇದ್ದೀರಾ ಎಂ ಗುರುರಾಜ್ ಅವರು ಹಾಡಿರುವ ಭಾವಗೀತೆಗಳನ್ನು. ಇನ್ನು ಮುಂದೆ ಕೇಳಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ವಿರಚಿತ ಒಂದು ಭಾವಗೀತೆ, ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ಸುಬ್ರಾಯ ಚುಕ್ಕಾಡಿ ವಿರಚಿತ ಭಾವಗೀತೆ ಮುನಿಸು ತರವೇ ಮುಗದೆ ಹಿತವಾಗಿ ನಗಲೂ ಬಾರದೆ.

ಇದುವರೆಗೆ ಎಂ ಗುರುರಾಜ್ ರಾವ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಯುವ ವಾಣಿ.

ಇದುವರೆಗೆ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗ

ಇರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ಭಾರತಿ ವಸ್ತ್ರದವರಿಂದ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ.